ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಯ ಸರಿಯಾಗಿ 5:58:33 ಇಂದಿನ ಪಂಚಾಂಗ 2023 ಸಿದ್ಧಾರ್ಥಿ ವಿಕ್ರಮ ಸಂವತ್ಸರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಬುಧವಾರ ಆಗಸ್ಟ್ 26, 2026. ಈ ಶುಭ ಮುಂಜಾನೆಯ ಶುಭ ಬುಧವಾರದಂದು ನನ್ನೆಲ್ಲ ಆಕಾಶವಾಣಿ ಕೇಳುಗ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ, ಜೊತೆಗೆ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರವರ ಶಾಂತಿ, ಪ್ರೀತಿ, ಕರುಣೆ ಮತ್ತು ಸಹೋದರತ್ವದ ಸಂದೇಶಗಳು ನಮ್ಮೆಲ್ಲರ ಜೀವನಕ್ಕೆ ದಾರಿದೀಪವಾಗಿರಲಿ. ಈ ಪವಿತ್ರ ದಿನ ಎಲ್ಲರ ಬದುಕಿನಲ್ಲಿ ಸಂತೋಷ, ನೆಮ್ಮದಿ, ಸಮೃದ್ಧಿ ಮತ್ತು ಶಾಂತಿಯನ್ನು ತರಲಿ. ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಬೆಳಗ್ಗೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಬೆಳಗಿನ ಹಿತನುಡಿಯೊಂದಿಗೆ ಇವತ್ತಿನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡೋಣ. ನಾವು ಅಪಾಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಾರ್ಥಿಸಬಾರ್ದಂತೆ, ಅದನ್ನು ಎದುರಿಸುವಂತಹ ಧೈರ್ಯಕ್ಕಾಗಿ ನಾವು ದೇವರ ಮೊರೆ ಹೋಗಬೇಕಂತೆ. ಅಂದರೆ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಸೋಲುಗಳು ಬರೋದು ಸಹಜ. ಪ್ರತಿಯೊಂದು ಸಮಸ್ಯೆಯಿಂದಲೂ ಕೂಡ ನಾವು ತಪ್ಪಿಸಿಕೊಳ್ಬೇಕು ಅಂತ ಬಯಸೋದಕ್ಕಿಂತ ಆ ಸಮಸ್ಯೆಯನ್ನು ನಾವು ಧೈರ್ಯದಿಂದ ಎದುರಿಸುವಂತಹ ಶಕ್ತಿ ಹಾಗೆ ಆತ್ಮವಿಶ್ವಾಸ ನಮ್ಮಲ್ಲಿರಲಿ ಅಂತ ಬಯಸಬೇಕು. ಹಾಗೆ ಕಷ್ಟ ಬಂದಾಗ ಹೆದರಿ ಹಿಂದೆ ಸರಿಯದೆ ಇದನ್ನು ನಾನು ಎದುರಿಸಬಲ್ಲೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದ್ದು ಹಾಗೆಯೇ ನಾವು ಮುನ್ನಡೆಯಬೇಕು. ಇದನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳಿದ್ದಾರೆ. ಎಂಥ ಅದ್ಭುತವಾದಂಥ ಸಾಲುಗಳು ಅಲ್ವಾ ಸ್ನೇಹಿತರೆ?

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು. ಸಮಯ ಸರಿಯಾಗಿ 6:10. ನಾವಿದ್ದೇವೆ ಭಕ್ತಿ ಸುದ್ದಿ ಹರಿಸುವಂತಹ ಗೀತೆಗಳನ್ನ ಕೇಳುವ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಹಾಗೆ ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ನಿಮಗಾಗಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಭಕ್ತಿಗೀತೆಗಳು ಮೂಡಿ ಬರಲಿದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಅದರಲ್ಲೂ ಪುರಂದರದಾಸರ ಕೀರ್ತನೆಯನ್ನ ಕೇಳಿದ್ರಿ. ಸ್ನೇಹಿತರೆ, ಭಕ್ತಿ ಅಂತ ಅಂದ್ರೆ ಕೇವಲ ದೇವರನ್ನ ನೆನಪು ಮಾಡಿಕೊಳ್ಳೋದು ಅಥವಾ ನೆನೆಯೋದು ಅಲ್ಲ, ನಮ್ಮ ಬದುಕನ್ನ ಸರಿದಾರಿಯಲ್ಲಿ ನಡೆಸಿಕೊಳ್ಳುವಂಥದ್ದು ಒಂದು ರೀತಿಯ ಭಕ್ತಿಯೇ. ನಮ್ಮ ಕನ್ನಡ ನಾಡಿನಲ್ಲಿ ಭಕ್ತಿಯನ್ನ ಜನಸಾಮಾನ್ಯರ ಮನೆ ಮನಗಳಿಗೆ ತಲುಪಿಸಿದಂತಹ ಮಹನೀಯರು ಅಂತ ಅಂದ್ರೆ ದಾಸರು. ಅವರ ಪದಗಳಲ್ಲಿ ಭಕ್ತಿ ಇದೆ, ಅವರ ಕೀರ್ತನೆಗಳಲ್ಲಿ ಜ್ಞಾನವಿತ್ತು, ಹಾಗೆ ಅವರ ಸಾಹಿತ್ಯದಲ್ಲಿ ಬದುಕಿನ ಅನುಭವವಿದೆ. ಪುರಂದರದಾಸರಾಗಿರಬಹುದು, ಕನಕದಾಸರು, ಹಾಗೆ ಹರಿದಾಸ ಪರಂಪರೆಯ ಮಹನೀಯರು ತಮ್ಮ ಪದಗಳ ಮೂಲಕವೇ ಮನುಷ್ಯನಿಗೆ ಬದುಕಿನ ಹಲವು ಸತ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ದಾಸರ ಪದಗಳಲ್ಲಿ ಅಡಗಿರುವಂತಹ ಜೀವನದ ಪಾಠಗಳು ಏನೇನು, ಅದರ ಬಗ್ಗೆ ಇವತ್ತಿನ ನಾದಾಚನೆ ಕಾರ್ಯಕ್ರಮದಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಇದೀಗ ಮತ್ತೊಂದು ದಾಸರ ಪದ ನಿಮಗಾಗಿ ಕಾಯ್ತಾ ಇದೆ. ಕೇಳಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಹೌದು ಸ್ನೇಹಿತರೆ, ದಾಸರೆಂದರೆ ಪುರಂದರದಾಸರೇ. ಪುರಂದರದಾಸರ ಪದಗಳು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವಂತಿತ್ತು. ಅವರ ದೇವರ ಭಕ್ತಿಯನ್ನು ಮಾತ್ರ ಹೇಳಿಲ್ಲ, ಮನುಷ್ಯನಲ್ಲಿರುವಂಥ ಅಹಂಕಾರ, ಆಸೆ, ಮೋಹ, ಹಣದ ಮೇಲಿನ ವ್ಯಾಮೋಹ, ಸಂಬಂಧಗಳ ಬೆಲೆ ಇವೆಲ್ಲವನ್ನ ತಮ್ಮ ಪದಗಳಲ್ಲಿ ಪುರಂದರದಾಸರು ಎತ್ತಿ ತೋರಿಸಿದರು. ಇನ್ನು ಸಾಮಾನ್ಯವಾಗಿ ನಾವಿವತ್ತು ಹಣ, ಸ್ಥಾನಮಾನ, ಹೆಸರು, ಪ್ರತಿಷ್ಠೆಗಾಗಿ ಓಡ್ತಾ ಇದ್ದೀವಿ ಅಲ್ವಾ? ಆದರೆ ಬದುಕಿನ ನಿಜವಾದ ನೆಮ್ಮದಿ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ದಾಸರ ಪದಗಳು ನಮಗೆ ಸಾಕಷ್ಟು ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಇದೀಗ ಮತ್ತೊಂದು ದಾಸರ ಪದ ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸೊಗಸಾದ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ದಾಸರ ಪದಗಳಲ್ಲಿ, ದಾಸರ ಕೀರ್ತನೆಗಳಲ್ಲಿ ಜೀವನದ ಪಾಠದ ಬಗ್ಗೆ ಮಾತುಕತೆ ಸಾಕ್ತಾ ಇತ್ತು. ಇನ್ನು ಪುರಂದರದಾಸರ ಕೀರ್ತನೆ ಅಂತ ಅಂದರೆ ಜಗದ್ದೋದ್ಧಾರನ ತಾಯಿಯ ಪ್ರೀತಿಯ ಪಾಠವನ್ನು ಹೇಳುತ್ತೆ. ಪುರಂದರದಾಸರ ಪ್ರಸಿದ್ಧ ಕೀರ್ತನೆಗಳಲ್ಲಿ ನಾವು ಇದನ್ನು ಕೂಡ ನೆನಪು ಮಾಡಿಕೊಳ್ಬಹುದು. ಜಗದ್ದೋದ್ಧಾರನ ಆಡಿಸಿದ್ದಳೆ ಶೋದ ಅನ್ನುವಂಥ ಕೀರ್ತನೆಗಳಲ್ಲಿ ಯಶೋದೆಗೆ ಕೃಷ್ಣನ ಮೇಲಿರುವಂಥ ತಾಯಿಯ ಮಮತೆ ಅದ್ಭುತವಾಗಿ ಮೂಡಿಬರುತ್ತೆ. ಇಲ್ಲಿ ನಮಗೆ ಸಿಗುವಂಥ ಪಾಠ ಏನು ಅಂತ ಅಂದರೆ, ದೇವರನ್ನು ದೂರದಲ್ಲಿ ಹುಡುಕುವ ಬದಲು ಪ್ರೀತಿ ಕರುಣೆ ಹಾಗೆ ಮಮತೆಯಲ್ಲಿಯೂ ಕೂಡ ದೈವತ್ವವನ್ನು ಕಾಣಬಹುದು. ತಾಯಿಯ ಪ್ರೀತಿ ಹಾಗೆ ತಂದೆಯ ಕಾಳಜಿ, ಕುಟುಂಬದ ಬಂಧ, ಇವುಗಳ ಮೌಲ್ಯವನ್ನು ಈ ಒಂದು ದಾಸರ ಕೀರ್ತನೆಗಳು ನಮಗೆ ತಿಳಿಸ್ಕೊಡುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂಥ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಅಲ್ಲಿ ಸೊಗಸಾದ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಅದರಲ್ಲೂ ಕೂಡ ದಾಸರು ನಮಗೆ ಕೊಟ್ಟಂತಹ ಜೀವನದ ಪಾಠಗಳ ಬಗ್ಗೆ ಮಾತುಕತೆ ಸಾಕ್ತಾ ಇತ್ತು. ಇನ್ನೊಂದು ನಮ್ಮ ನಾಡು ಕಂಡಂತಹ ಮಹಾನ್ ದಾಸರು ಅಂತ ಅಂದರೆ ಮತ್ತೊಬ್ಬರು ಕನಕದಾಸರು. ಕನಕದಾಸರ ಸಾಹಿತ್ಯದಲ್ಲಿ ಭಕ್ತಿ ಮಾತ್ರವಲ್ಲ ಸಮಾನತೆ ಹಾಗೆ ಮಾನವೀಯತೆಯ ಧ್ವನಿಯೂ ಕೂಡ ಕೇಳಿಸ್ತಾ ಇತ್ತು. ಮನುಷ್ಯನನ್ನು ಅವನ ಜನ್ಮದಿಂದ ಅಳೆಯಬಾರದು, ಅವನ ಗುಣ ನಡೆ ಹಾಗೆ ಜ್ಞಾನ ಮತ್ತು ಮಾನವೀಯತೆಯೇ ನಿಜವಾದ ಮೌಲ್ಯ ಅಂತ ಹೇಳಿ ಕನಕದಾಸರು ಕರೆದ್ರು. ಕನಕದಾಸರ ಚಿಂತನೆಗಳು ಇಂದಿಗೂ ಕೂಡ ಪ್ರಸ್ತುತ ಅಂತ ಹೇಳ್ಬೋದು. ನಾವು ಸಮಾಜದಲ್ಲಿ ಯಾರನ್ನ ಮೇಲಿನವರು ಕೆಳಗಿನವರು ಅಂತ ನೋಡದೆ ಎಲ್ಲರನ್ನು ಕೂಡ ಮನುಷ್ಯರ ಅನ್ನುವಂಥ ಭಾವನೆಯಿಂದ ನೋಡಬೇಕು ಅನ್ನೋದು ಕನಕದಾಸರ ಒಂದು ಇಚ್ಛೆಯಾಗಿತ್ತು. ಇದು ಈಗಿನ ಪ್ರಸ್ತುತ ಸಮಾಜದಲ್ಲಿ ಸಾಕಷ್ಟು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಹಾಗೆ ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕನಕದಾಸರ ರಚನೆಯ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಬಾಗಿಲನ್ನು ತೆರೆದು ಸೇವೆಯೇನು ಕೊಡು ನರಹರಿಯೇ, ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ಜೀವನ ತುಂಬ ವೇಗವಾಗಿ ಸಾಗ್ತಾ ಇದೆ. ಮೊಬೈಲ್, ಸಾಮಾಜಿಕ ಜಾಲತಾಣ, ಸ್ಪರ್ಧೆ, ಓದು, ಉದ್ಯೋಗ, ಹಣ ಇವೆಲ್ಲದರ ನಡುವೆ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗುತ್ತೆ. ಇಂತಹ ಸಮಯದಲ್ಲಿ ದಾಸರ ಸಾಹಿತ್ಯ ನಮಗೆ ಒಂದು ಸುಂದರ ಸಂದೇಶವನ್ನು ನೀಡುತ್ತೆ. ಹಾಗೆ ಹೊರಗಿನ ಜಗತ್ತನ್ನು ಗೆಲ್ಲೋದಕ್ಕಿಂತ ಮೊದಲು ನಮ್ಮ ಮನಸ್ಸನ್ನು ಗೆಲ್ಲಬೇಕು. ಹಾಗೆ ಕೋಪ ಬಂದಾಗ ತಾಳ್ಮೆ ಬೇಕು, ಸೋಲು ಬಂದಾಗ ಧೈರ್ಯ ಬೇಕು, ಯಶಸ್ಸು ಬಂದಾಗ ವಿನಯ ಬೇಕು, ಇತರರನ್ನ ಕಂಡಾಗ ಅಥವಾ ಅವರ ಕಷ್ಟ ಕಂಡಾಗ ಕರುಣೆ ಇರಬೇಕು. ಇವೆಲ್ಲ ಸಂದೇಶವನ್ನು ದಾಸರ ಕೀರ್ತನೆಗಳು, ದಾಸರ ಪದಗಳು ನಮಗೆ ಜೀವನದ ಪಾಠವಾಗಿ ಕಲಿಸುತ್ತೆ ಅಂತ ಹೇಳ್ತಾ ಈ ಹಾಡಿನೊಂದಿಗೆ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಇಷ್ಟೊತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಪಾತಾಳದಲ್ಲಿ ಹರಿಚರಣ ವಿಶ್ವವನೆ ಆಳುತಿಹ.
1: ಸ್ನೇಹಿತರೆ, ಸಮಯ ಸರಿಯಾಗಿ 6:50 ಕೇಳಿ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸ

0: ಸೇವುಳ್ಳದ್ದು. ಐದನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದ್ರೆ ಏನು ಅಂತ ಹೇಳಿದ್ದಾರೆ, ಕೇಳೋಣ. ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ.
1: ಅಣುವನ್ನು ಒಡೆದರೆ ಆ ಅಲ್ಲಿ ತಾನೇ ಕಾಣುವುದೇನು? ಒಂದು ಸಣ್ಣ ಗಬ್ಬ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದವು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟು ಕೂಡಲೇ ಎರಡು ದಡಗಳು ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ, ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಹೆಸರೇಕೆ ಎಂದು ಮುಂತಾಗಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ, ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು. ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ, ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ, ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು, ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸುವು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ, ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ ಸಾವಿರಕ್ಕೆ ಒಂದರಂತಲ್ಲದಿದ್ದರೆ ಹೋಗಲಿ, ಲಕ್ಷಕ್ಕೊಂದರಂತಾದರೂ ಜಿಜ್ಞಾಸು ಬೇಕು. ಈತನು ಯಾರ ಮಾತನ್ನೂ ತೆಗೆಯುವುದಿಲ್ಲ, ಎಲ್ಲರ ಹೇಳಿಕೆಗಳನ್ನು ಗೌರವಿಸುವನು. ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು. ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು. ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ ಅಗ್ರಾಹ್ಯ ಎಂದು ಗೊತ್ತು ಮಾಡುವನು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:55 ಕೇಳಲಿದ್ದೀರಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಬಲಂ ಪ್ರತಿಪಾದಿತವಾನ್ ಯತ್ ಅವಸಂರಚನಾ ಸೇವಾಭ್ಯಃ ಯಥಾಸಂಭವಂ ಸಾಮಾನ್ಯೋ

ಪ್ರಯೋಗ ಮಾರ್ಗಾಣಾಂ ಸಂಭಾವನಾಃ ಅನ್ವೇಷ್ಟುಂ ಅವಶ್ಯಕತಾ ಅಸ್ತಿ ಇತಿ. ವಿಶೇಷತೆಯ ಪ್ರಮುಖ ಪರಿವಹನ ಅವಸಂರಚನಾ ಪರಿಯೋಜನಾನಾಂ ನಿರ್ಮಾಣ ಸಮಯೇ ಸೇವಾತೀರ್ಥೆ ಪ್ರಗತಿ ಇತ್ಯಸ್ಯ ತ್ರಿಪಂಚಾಶತ್ತಮಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ಕುರ್ವನ್ ಶ್ರೀಮೋದಿ ಮಂತ್ರಾಲಯೇಭ್ಯಃ ರಾಜ್ಯೇಭ್ಯಃ ಪ್ರಾವಿಧಿಕ ಆರ್ಥಿಕ ಸಂಭಾವನಾಃ ದೃಷ್ಟ್ವಾ ಯೋಜನಾ ನಿರ್ಮಾಣಸ್ಯ ಸ್ತರೆ ಏವ ಏತಾದೃಶಾನ್ ಏಕೀಕೃತೋಪಾಯಾನ್ ಪರೀಕ್ಷಿತುಂ ಆಹ್ವಾನಂ ಕೃತವಾನ್. ಸಹ ಉಕ್ತವಾನ್ ಯತ್ ಕಾರ್ಯಾನ್ವಯನಸ್ಯ ಶೀಘ್ರತಯಾ ಸಹ ಗುಣವತ್ತಾಯಾಃ ವಿಷಯೇ ಕೋಪಿ ಸಂಧಿಃ ನ ಭವೇತ್. ಅಸೌ ಮಂತ್ರಾಲಯೇಭ್ಯಃ ರಾಜ್ಯೇಭ್ಯಃ ಕಾರ್ಯಾನ್ವಯನ ಸಂಸ್ಥಾನೇಭ್ಯಶ್ಚ ಆಧುನಿಕ ಪ್ರೌದ್ಯೋಗಿಕೀನಾಂ ಅಂಗೀಕರಣಾಯ ಪ್ರತ್ಯೇಕಸ್ಮಿನ್ ಚರಣೆ ಗುಣವತ್ತಾ ನಿಶ್ಚಯಂ ಪರ್ಯವೇಕ್ಷಣಂ ಚ ಸುದೃಢೀಕರ್ತುಂ ಆಹ್ವಾನಂ ಕೃತವಾನ್. ಉಪವೇಶನೆ ಶ್ರೀಮೋದಿ ರೇಲಪಟ್ಟಿಕಾ ಮಾರ್ಗ ವಿದ್ಯುತ್ ಕ್ಷೇತ್ರಾಣಾಂ ಷಟ್ ಪ್ರಮುಖಾಣಾಂ ಅವಸಂರಚನಾ ಪರಿಯೋಜನಾನಾಂ ಸಮೀಕ್ಷಾಂ ಕೃತವಾನ್. ಏತಾಃ ಪರಿಯೋಜನಾಃ ನವರಾಜ್ಯೇಷು ವಿಸ್ತೃತಾಃ ಸಂತಿ ಅಥ ಚ ತಾಸಾಂ ಸಮಗ್ರ ವ್ಯಯಃ 30,000 ಕೋಟಿ ರೂಪ್ಯಕಾಧಿಕಃ ಅಸ್ತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ ಶಾಹಃ ಉಕ್ತವಾನ್ ಯತ್ ಪ್ರತ್ಯೇಕಸ್ಮಿನ್ ಕ್ಷೇತ್ರೆ ಅಗ್ರಸ್ಥಾನಂ ಪ್ರಾಪ್ತುಂ ಭಾರತಸ್ಯ ಆಂತರಿಕ ಸುರಕ್ಷಾ ಅಧಿಕಂ ಸುದೃಢಾ ಕರಣೀಯ. ನವದಿಲ್ಯಾಂ ರಾಷ್ಟ್ರೀಯ ಸುರಕ್ಷಾ ರಣನೀತಿ ಸಮ್ಮೇಳನಸ್ಯ ಸಮಾಪನ ಸತ್ರಂ ಸಂಬೋಧಯನ್ ಶ್ರೀಶಾಹಃ ಉಕ್ತವಾನ್ ಯತ್ 47,000 ಅಧಿಕ 2,000 ತಮ ವರ್ಷಂ ಯಾವತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ವಿಕಸಿತ ಭಾರತಸ್ಯ ದೃಷ್ಟಿಂ ಸಾಕಾರಯಿತುಂ ಸುದೃಢಾ ಆಂತರಿಕ ಸುರಕ್ಷಾ ಅತ್ಯಾವಶ್ಯಕೀ ಅಸ್ತಿ. ಮಂತ್ರಿಣಾ ಉಕ್ತಂ ಯತ್ ಪ್ರಶಾಸನೇನ ಮಾದಕ ದ್ರವ್ಯ ಸಂಬದ್ಧಾಃ ಸಮಸ್ಯಾಃ ನಕ್ಸಲವಾದಃ ಅಥ ಪೂರ್ವೋತ್ತರ ಕ್ಷೇತ್ರಸ್ಯ ಚ ಸಮಾಹ್ವಾನಾನಿ ಸಫಲತಯಾ ನಿರಾಕೃತಾನಿ. ಏತಾಸಾಂ ಉಪಲಬ್ಧೀನಾಂ ಶ್ರೇಯಃ ಅಸೌ ರಾಜ್ಯಾರಕ್ಷಿಬಲಾಯ ಕೇಂದ್ರೀಯಾಭಿಕರಣೇಭ್ಯಃ ತಥಾ ಕೇಂದ್ರೀಯ ಸಶಸ್ತ್ರಾರಕ್ಷಿಬಲೇಭ್ಯಃ ಪ್ರದತ್ತವಾನ್. ಭಾರತ ಚೀನ ದೇಶಯೋಃ ಮಧ್ಯೆ ದ್ವೈಪಾಕ್ಷಿಕ ಸಂಬಂಧಸ್ಯ ನಿರಂತರ ವಿಕಾಸಾಯ ಪ್ರಗತ್ಯೈ ಚ ಭಾರತ ಚೀನ ಸೀಮಾಕ್ಷೇತ್ರೇಷು ಶಾಂತಿ ಸ್ಥಾಪನಸ್ಯ ಮಹತ್ವಂ ಭಾರತಂ ಪ್ರತಿಪಾದಿತವಾನ್. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಃ ಅಜಿತ್ ಡೋಭಾಲಃ ಫಿಜಿಂಗ್ ನಗರೆ ಚೀನ ವಿದೇಶ ಮಂತ್ರಿಣಾ ವಾಂಗ್ ಯಿ ಇತ್ಯನೇನ ಸಹ ಭಾರತ ಚೀನ ಸೀಮಾ ಪ್ರಶ್ನ ವಿಷಯೇಷು ವಿಶೇಷ ಪ್ರತಿನಿಧೀನಾಂ ವಾರ್ತಾಯಾಃ 25ತಮಸ್ಯ ಚರಣಸ್ಯ ಸಹ ಅಧ್ಯಕ್ಷತಾಂ ಕೃತವಾನ್. ವಿದೇಶ ಮಂತ್ರಾಲಯಃ ಏಕಸ್ಮಿನ್ ವಕ್ತವ್ಯೇ ಅವದತ್ ಯತ್ ಉಭೌ ಪ್ರತಿನಿಧಿ ತೇಷಾಂ ಸಮಗ್ರಂ ದೀರ್ಘಕಾಲಿಕಂ ಚ ಹಿತಂ ದೃಷ್ಟ್ವಾ ಸೀಮ ಪ್ರಶ್ನೆ ರಾಜನೈತಿಕ ಸಮಾಧಾನಸ್ಯ ಪ್ರಯತ್ನಾನ್ ಅನುವರ್ತಯಿತುಂ ಸಹಮತೌ ಅಭವತಾಂ. ಉಭೌ ಪಕ್ಷೌ 24,000 ಅಧಿಕ 2,000 ತಮ ವರ್ಷಸ್ಯ ಅಕ್ಟೋಬರ್ ಮಾಸೆ ಕಜಾನ್ ನಗರೆ ಗತವರ್ಷೆ ಅಗಸ್ಟ್ ಮಾಸೆ ಸಿಯಾಚಿನ್ ನಗರೆ ಚ ಸ್ವನೇತೃಭಿಃ ಪ್ರಾಪ್ತಾನಾಂ ಮಹತ್ವಪೂರ್ಣ ಸರ್ವಸಮ್ಮತೀನಾಂ ಕಾರ್ಯಾನ್ವಯನೆ ಪ್ರಗತಿಂ ಅಭಿಲಕ್ಷಿತವಂತೌ. ಉಪಭೋಕ್ತೃ ಕಾರ್ಯ ವಿಭಾಗಸ್ಯ ಸಚಿವ ನಿಧಿ ಖರೆ ಇತ್ಯೇಷಾ ಅಕಥಯತ್ ಯತ್ ಕಾಂದಾ ಎಕ್ಸ್ಪ್ರೆಸ್ ಯಾನಂ ದಿಲ್ಲಿನಗರಂ ಪ್ರತಿ ಪ್ರಾಯಃ 800 ಮೆಟ್ರಿಕ್ ಟನ್ ಪರಿಮಿತಂ ಪಲಾಂಡುಃ ಆನಯನ್ ಅಸ್ತಿ. ಸಾಮಾಜಿಕಾಂತರಜಾಲೀಯ ಪಟಲೆ ಸಚಿವ ಅವದತ್ ಯತ್ ನಾಫೇಡ್ NCCF ತಥಾ ಕೇಂದ್ರೀಯ ಭಂಡಾರ ಕೇಂದ್ರೇಷು ಪಲಾಂಡುಃ 35 ರೂಪ್ಯಕಾಣಿ ಪ್ರತಿ ಕಿಲೋಗ್ರಾಂ ಮೂಲ್ಯೇನ ವಿಕ್ರಿಯತೆ. ಕಾಂದಾ ಎಕ್ಸ್ಪ್ರೆಸ್ ಯಾನಂ ಆರಂಭೆ ಚೆನ್ನೈ ಎರ್ನಾಕುಲಂ ಮಧುರೈ ಗುವಾಹಟಿ ಇತ್ಯೇತೇಷು ಸ್ಥಾನೇಷು ಪ್ರಾಪ್ಸ್ಯತಿ ಇತಿ ಸಾ ಸಂಸೂಚಿತವತಿ ಇತಿ ವಾರ್ತಾಃ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
6: ಏನ್ ಮಾಡ್ಲಿ
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ
9: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
0: ಪ್ರತಿ ರಾತ್ರಿ 10:00
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧು

0: ಸ್ನೇಹಿತರೆ, ಸಮಯ ಸರಿಯಾಗಿ 7:05 ಕೇಳಲಿದ್ದೀರಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ ಮುನ್ನಡೆಸಲು ಸಿದ್ದವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ

0: ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟಪತಿಯವರಿಂದ ಶುಭಾಶಯ. ವಾರ್ತೆಗಳ ವಿವರ. ಕರ್ನಾಟಕದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಎಸ್ಐಆರ್ ಕುರಿತಂತೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದು, ಎಎಸ್ಡಿಡಿಒ ಅಡಿಯಲ್ಲಿ ಗುರುತಿಸಲಾದ 1.08 ಕೋಟಿಗೂ ಹೆಚ್ಚು ಮತದಾರರು ಮತ್ತು ಸುಮಾರು 43 ಲಕ್ಷ ಮತದಾರರು ತಾರ್ಕಿಕ ವ್ಯತ್ಯಾಸಗಳಿಗಾಗಿ ನೋಟಿಸ್ಗಳನ್ನು ಎದುರಿಸುತ್ತಿದ್ದಾರೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಸಲ್ಲಿಸುವಿಕೆ ಅವಧಿಯನ್ನು ವಿಸ್ತರಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಸಭೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಮಿತಿ ಸಭೆಗಳು ಸೇರಿದಂತೆ ನಿಗದಿತ ಕಾರ್ಯವಿಧಾನವನ್ನು ಸಾಕಷ್ಟು ಪ್ರಚಾರದೊಂದಿಗೆ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಮುಖ್ಯ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಬೇಕು ಎಂದು ಪತ್ರದಲ್ಲಿ ಹೇಳಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆದಿದ್ದು, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರವರೆಗೆ ಅವಕಾಶವಿದ್ದು, ಅರ್ಹರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ತಿಳಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಕರಡು ಮತದಾರರ ಪಟ್ಟಿಯನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಇಂದಿನಿಂದ ಅಕ್ಟೋಬರ್ 22ರವರೆಗೂ ನೋಟಿಸ್ ಅವಧಿ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇರುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುತ್ತಿದೆ ಎಂದರು. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಸಹ ಅರ್ಜಿ ನಮೂನೆ 6ರೊಂದಿಗೆ ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ದಿನಾಂಕ 1/10/2026 18 ವರ್ಷ ತುಂಬುವವರು ಕೂಡ ಅರ್ಜಿ ನಮೂನೆ 6 ಸಲ್ಲಿಸಬಹುದಾಗಿದೆ ಎಂದು ಅವರು ಹೇಳಿದರು. ಯುವಜನರ ಭವಿಷ್ಯವನ್ನು ಕಾಪಾಡುವ ಮತ್ತು ಮಾದಕ ವಸ್ತುಗಳ ಅಕ್ರಮ ಜಾಲಕ್ಕೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ಕಳೆದ 10 ದಿನಗಳಲ್ಲಿ 15.94 ಕೋಟಿ ಮಾರುಕಟ್ಟೆ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ವಿಷಯ ತಿಳಿಸಿರುವ ಅವರು, ಈ ಕಾರ್ಯಾಚರಣೆಯಲ್ಲಿ 7 ಕೆಜಿ ಎಂಡಿಎಂಎ, 21 ಕೆಜಿ ಗಾಂಜಾ ಸೇರಿದಂತೆ 10 ಜನರನ್ನು ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಮಾದಕ ವಸ್ತುಗಳ ಅಕ್ರಮ ಸಾಗಾಟ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕುವ ಮೂಲಕ ಯುವ ಸಮುದಾಯವನ್ನು ರಕ್ಷಿಸುವುದು ಹಾಗೂ ಮಾದಕರಹಿತ ಸಮಾಜ ನಿರ್ಮಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರತಿಭೆ ವಿಶ್ವವ್ಯಾಪಿಯಾಗಿದ್ದರೂ ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗುತ್ತಿಲ್ಲ. ಈ ಅಂತರವನ್ನು ಉತ್ತಮ ನೀತಿಗಳು ಮತ್ತು ಪರಿಣಾಮಕಾರಿ ಕೌಶಲ್ಯಾಭಿವೃದ್ದಿ ಕಾರ್ಯಕ್ರಮಗಳ ಮೂಲಕ ತುಂಬುವ ಅಗತ್ಯವಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಡಾ ಅಜಯ್ ಸಿಂಗ್ ಹೇಳಿದ್ದಾರೆ. ಬೆಂಗಳೂರು ಸುಮಾರು 67,000 ನೋಂದಾಯಿತ ಐಟಿ ಮತ್ತು ಟೆಕ್ ಕಂಪನಿಗಳ ತವರೂರಾಗಿದೆ. ನಗರದ ಐಟಿ ಮತ್ತು ತಂತ್ರಜ್ಞಾನ ವಲಯವು ನೇರ ಹಾಗೂ ಪರೋಕ್ಷವಾಗಿ ಸುಮಾರು 10 ಲಕ್ಷದಿಂದ 25 ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ. ಈ ಬಲವನ್ನು ರಾಜ್ಯದ ಕೌಶಲ್ಯಾಭಿವೃದ್ದಿ ಮತ್ತು ಶಿಕ್ಷಣ ವ್ಯವಸ್ಥೆಯೊಂದಿಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಜೋಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು ಕೇವಲ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬೋಧಿಸುವ ಕೇಂದ್ರಗಳಾಗಿರದೆ ಅವುಗಳ ಪರೀಕ್ಷಾ ಶಿಬಿರಗಳಾಗಬೇಕು. ವಿದ್ಯಾರ್ಥಿಗಳು, ಎಂಎಸ್ಎಂಇಗಳು, ರೈತರು, ಸಾರ್ವಜನಿಕ ಸೇವೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಎದುರಿಸುತ್ತಿರುವ ನೈಜ ಸಮಸ್ಯೆಗಳ ಪರಿಹಾರಕ್ಕಾಗಿ ತಂತ್ರಜ್ಞಾನವನ್ನು ಬಳಸುವಂತಾಗಬೇಕು ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ವಿಧಾನಪರಿಷತ್ತಿನ ಸಭಾಪತಿಯಾಗಿ ಇದು ತಮ್ಮ ಮೊದಲ ಅಧಿವೇಶನವಾಗಿದ್ದು, ಸದನವನ್ನು ಸಂಪೂರ್ಣ ನಿಷ್ಪಕ್ಷಪಾತ ಹಾಗೂ ಸಂವಿಧಾನಬದ್ದವಾಗಿ ನಡೆಸಿದ ಆತ್ಮತೃಪ್ತಿಯಿದೆ. ಆದರೆ ಚಿಂತಕರ ಚಾವಡಿ ಎನಿಸಿದ ಮೇಲ್ಮನೆಯಲ್ಲಿ ಜನಹಿತಕ್ಕಾಗಿ ಅರ್ಥಪೂರ್ಣ ಚರ್ಚೆ ನಡೆಸಲು ಪ್ರತಿಪಕ್ಷಗಳ ಸದಸ್ಯರು ಸೂಕ್ತ ಸಹಕಾರ ನೀಡಲಿಲ್ಲ ಎಂದು ವಿಧಾನಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರು ತಿಳಿಸಿದ್ದಾರೆ. ವಿಧಾನಪರಿಷತ್ತಿನ ಅಧಿವೇಶನದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಬರ ಪರಿಸ್ಥಿತಿ, ಕುಡಿಯುವ ನೀರು, ರೈತರ ಮತ್ತು ನೀರಾವರಿ ಸಮಸ್ಯೆಗಳ ಕುರಿತು ಚರ್ಚಿಸಲು ಪ್ರತಿಪಕ್ಷಗಳಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು. ಪ್ರತಿಭಟನೆ ಮಾಡುವುದು ಪ್ರತಿಪಕ್ಷದ ಹಕ್ಕಾಗಿದ್ದರೂ ಕಲಾಪವೇ ನಡೆಯದಂತೆ ಮಾಡುವುದು ಸಂಸದೀಯ ವ್ಯವಸ್ಥೆಗೆ ಸೂಕ್ತವಲ್ಲ ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ 1 ಸೆಪ್ಟೆಂಬರ್‌ರಿಂದ 10ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿರುವ ಅವರು, 1 ಸೆಪ್ಟೆಂಬರ್‌ರಂದು ರಾಯಚೂರಿನಿಂದ ಬಳ್ಳಾರಿಯವರೆಗೆ ನಡೆಯುವ ಪಾದಯಾತ್ರೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದು, ಪಕ್ಷದ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. 10 ಸೆಪ್ಟೆಂಬರ್‌ರಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಕೇಂದ್ರದ ಹಲವು ಸಚಿವರು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ರಾಯಚೂರಿನಿಂದ ಬಳ್ಳಾರಿವರೆಗೆ ನಡೆಯಲಿರುವ ಪಾದಯಾತ್ರೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ವೈಫಲ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ. ಉದ್ಯೋಗ ನೇಮಕಾತಿ ಕುಂಠಿತವಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ಆವರಿಸಿರುವ ಬರದ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಇಂದು ಈದ್ ಎ ಮಿಲಾದ್ ಉನ್ ನಬಿ, ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪವಿತ್ರ ಹಬ್ಬ. ಇದನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 3ನೇ ತಿಂಗಳಾದ ರಬಿ ಉಲ್ ಅವ್ವಲ್ನಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಪ್ರವಾದಿಯವರ ಬೋಧನೆಗಳನ್ನು ಸ್ಮರಿಸಲಾಗುತ್ತದೆ. ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿ ಭವ್ಯ ಮೆರವಣಿಗೆಗಳನ್ನು ನಡೆಸುತ್ತಾರೆ. ಬಡವರಿಗೆ ಅನ್ನದಾನ ಹಾಗೂ ದಾನ ಮಾಡುವುದರಲ್ಲಿ ಈ ದಿನ ವಿಶೇಷ ಪ್ರಾಮುಖ್ಯವಿದೆ. ಹಲವೆಡೆ ಮಿಲಾದ್ ಮೆಹಫಿಲ್ಸ್ ಮತ್ತು ಸೀರತ್ ಸಮ್ಮೇಳನಗಳು ಆಯೋಜಿತವಾಗಿವೆ. ಅಲ್ಲಿ ಉಲೇಮಾಗಳು ಅಥವಾ ಧಾರ್ಮಿಕ ವಿದ್ವಾಂಸರು ಪ್ರವಾದಿಯವರ ಜೀವನ ಮತ್ತು ಬೋಧನೆಗಳನ್ನು ಪ್ರಚುರಪಡಿಸುವರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ, ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು, ಪ್ರವಾದಿಯವರ ಬೋಧನೆಗಳು ನಡವಳಿಕೆ ಮತ್ತು ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ಪಾಕ್ಷಿಕವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕುರಿತು ಹುಬ್ಬಳ್ಳಿಯ ನೇತ್ರ ತಜ್ಞ ವೈದ್ಯ ಡಾ ಸತೀಶ್ ಹಳ್ಳಿಕೇರಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಸರ್ವೇಂದ್ರಿಯಾಣಂ ನಯನ ಪ್ರಧಾನಂ, ಎಲ್ಲ ಅಂಗಗಳಲ್ಲಿ ಕಣ್ಣೇ ಬಹಳ ಪ್ರಧಾನವಾದದ್ದು. ಎಲ್ಲ ದಾನಗಳಿಗಿಂತ ನೇತ್ರದಾನ ಮಹಾದಾನ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 8ರವರೆಗೂ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ನೇತ್ರದಾನದ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಅಥವಾ ಅರಿವು ಮೂಡಿಸುವುದು ಮತ್ತು ಸಾವಿನ ನಂತರ ಕಣ್ಣುಗಳು ಮಣ್ಣಾಗಿ ಹೋಗುವುದನ್ನು ತಡೆದು ಅವುಗಳ ದಾನ ಮಾಡಲು ಜನರಲ್ಲಿ ಪ್ರೋತ್ಸಾಹಿಸುವುದು. ಈ ನೇತ್ರದಾನ ಮಾಡಲು ಸರ್ವರೂ ಅರ್ಹತೆಯನ್ನು ಹೊಂದಿರುತ್ತಾರೆ. ಇದಕ್ಕೆ ವಯಸ್ಸು, ಲಿಂಗ, ಧರ್ಮ ಅಥವಾ ರಕ್ತದ ಗುಂಪನ್ನು ಲೆಕ್ಕಿಸದೆ ಯಾವುದೇ ವ್ಯಕ್ತಿ ನೇತ್ರದಾನ ಮಾಡಬಹುದು.
2: ಸಿಎಸ್ಐಆರ್ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಸುಧಾರಿತ ಬಾಹ್ಯಾಕಾಶ ಉಡ್ಡಯನ ಕ್ಷೇತ್ರದ ಮಹತ್ವದ ಹೆಜ್ಜೆಯಾಗಿ ಭಾರತದ ಮಾನವರಹಿತ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂತಹ ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ನವದೆಹಲಿಯ ಸಿಎಸ್ಐಆರ್ ಪ್ರಧಾನ ಕಚೇರಿಯ ಎಸ್ಎಸ್ಪಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಅನಾವರಣಗೊಳಿಸಿದೆ. ಭಾರತದ ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಹಾಗೂ ಸಂಪೂರ್ಣ ಸ್ವದೇಶಿ ನಿರ್ಮಿತ 3 ಮೈಕ್ರೋ ಮತ್ತು ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಗಳು ಮಹತ್ವ ಪಡೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ ಮುನ್ನಡೆಸಲು ಸಿದ್ದವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ 1ಸೆಪ್ಟೆಂಬರ್‌ರಿಂದ 10ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟಪತಿಯವರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ಆಕಾಶವಾಣಿ ಎಫ್ ಎಂ ರ್ಯಾಂಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 7:15. ನಾವಿದ್ದೇವೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ನನ್ನೆಲ್ಲ ಕೇಳುಗ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆ, ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಭಾವಸ್ಪಂದನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಸಂಗೀತದ ಸ್ಪಂದನ ನೀಡುವಂಥ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ತಿಳಿಸ್ತಾ, ಈ ಒಂದು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂಥ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ವಿ ಹಾಗೆ ಈ ಎರಡು ಅಕ್ಷರಗಳಲ್ಲಿ ಎಷ್ಟೊಂದು ಭಾವನೆಗಳು ಅಡಗಿದೆ ಅಂತ ಅನ್ಸುತ್ತೆ. ಅದೇನಪ್ಪ ಅಂದರೆ ಪ್ರೀತಿ. ಪ್ರೀತಿ ಅಂತ ಅಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಅಂತ ಸಂಬಂಧವಲ್ಲ, ತಾಯಿ ಮೇಲಿನ ಪ್ರೀತಿ, ತಂದೆಯ ಮೇಲಿನ ಪ್ರೀತಿ, ಸ್ನೇಹಿತರ ಮೇಲಿನ ಪ್ರೀತಿ, ಹಾಗೆ ಮಣ್ಣಿನ ಮೇಲಿನ ಪ್ರೀತಿ, ಪ್ರಕೃತಿಯ ಮೇಲಿನ ಪ್ರೀತಿ, ಹೀಗೆ ಪ್ರೀತಿಗೆ ಹಲವು ರೂಪಗಳಿವೆ. ಕೆಲವೊಮ್ಮೆ ನಾವು ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ, ಆಗ ನಮ್ಮ ಪರವಾಗಿ ಒಂದು ಹಾಡು ಮಾತನಾಡುತ್ತೆ. ಅದಕ್ಕಾಗಿಯೇ ಭಾವಗೀತೆಗಳಲ್ಲಿ ಒಂದು ವಿಶೇಷವಾದಂಥ ಭಾವವಿದೆ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಪ್ರೀತಿಯ ವಿವಿಧ ಭಾವಗಳನ್ನು ಕನ್ನಡ ಭಾವಗೀತೆಗಳ ಮೂಲಕ ಅನುಭವಿಸೋಣ ಅಂತ ಹೇಳ್ತಾ ಇದೀಗ ಮತ್ತೊಂದು ಸುಮಧುರವಾದಂಥ ಭಾವಗೀತೆ, NS ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯವಿರುವಂಥ ಈ ಒಂದು ಹಾಡಿಗೆ ವೆಂಕಟೇಶ್ ಗೋಡ್ಖಿಂಡಿಯವರು ಧ್ವನಿಯಾಗಿದ್ದಾರೆ. ಸ್ಟೇಟ್ಯೂನ್, ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂಥ ಭಾವಗೀತೆಗಳನ್ನು ಕೇಳ್ತಾ ಹಾಗೆಯೇ ಪ್ರೀತಿಯ ಸಾರವನ್ನು ತಿಳಿಸುವಂಥ ಭಾವಗೀತೆಗಳ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ಕೆಲವು ಭಾವನೆಗಳನ್ನು ನಾವು ಹೇಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ, ಪ್ರೀತಿಯನ್ನು ವ್ಯಾಖ್ಯಾನಿಸೋದು ಕೂಡ ಸಾಧ್ಯವಾಗೋದಿಲ್ಲ. ಪ್ರೀತಿ ಅಂತ ಅಂದರೆ ಏನು ಅನ್ನೋದು ಕೂಡ ನಮಗೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಯಾರಿಗಾದರೂ ಪ್ರೀತಿ ಅಂತ ಅಂದರೆ ಜೊತೆಯಾಗಿ ನಡೆಯೋದಾಗಿದ್ದರೆ, ಇನ್ನೊಬ್ಬರಿಗೆ ಪ್ರೀತಿ ಅಂತ ಅಂದರೆ ದೂರದಲ್ಲಿದ್ದರೂ ಕೂಡ ಕಾಳಜಿಯನ್ನು ವಹಿಸುವಂಥದ್ದು, ಹಾಗೆ ಮತ್ತೊಬ್ಬರಿಗೆ ಪ್ರೀತಿ ಅಂತ ಅಂದರೆ ನಾನು ನಿನ್ನ ಜೊತೆ ಇದ್ದೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಡೋದು. ಪ್ರೀತಿ ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಮಾತುಗಳಲ್ಲಿ ಇರೋದಿಲ್ಲ, ಒಂದು ಸಣ್ಣ ಕಾಳಜಿಯಲ್ಲಿ ಇರುತ್ತೆ, ಹಾಗೆ ಒಂದು ನಗುವಿನಲ್ಲಿ ಇರುತ್ತೆ, ಹಾಗೆ ಒಂದು ನೆನಪಿನಲ್ಲೂ ಕೂಡ ಇರುತ್ತೆ. ಅಂತಹ ಸಣ್ಣ ಸಣ್ಣ ಭಾವನೆಗಳನ್ನು ಭಾವಗೀತೆಗಳು ಸುಮಧುರವಾಗಿ ಸೆರೆ ಹಿಡಿಯುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೀಗ ಮತ್ತೊಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಸಮಯ ಸರಿಯಾಗಿ 7:35 ಕೇಳಲಿದ್ದೀರಿ. ಕನ್ನಡದ ಅಲ್ಲಿ ವಾರ್ತೆಗಳನ್ನ, ಆನಂತರ ಮತ್ತೆ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಆಂತರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ ಸುಂಕಕ್ಕೆ ಪ್ರತಿಯಾಗಿ $27.6 billion ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ವಾರ್ತೆಗಳ ವಿವರ: ಪ್ರಮುಖ ಸಾರಿಗೆ ಹಾಗೂ ಮೂಲಸೌಕರ್ಯ ಯೋಜನೆಗಳನ್ನು ರೂಪಿಸುವಾಗ ತಾಂತ್ರಿಕ ಹಾಗೂ ಆರ್ಥಿಕ ಸಾಧ್ಯತೆಗಳನ್ನು ಆಧರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸಾರ್ವಜನಿಕ ಉಪಯುಕ್ತತೆಯ ಕಾಯಂ ಕಾರಿಡಾರ್ಗಳನ್ನು ಬಳಸಿಕೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವಾಲಯಗಳು ಹಾಗೂ ರಾಜ್ಯ ಸರ್ಕಾರಗಳಿಗೆ ಕರೆ ನೀಡಿದ್ದಾರೆ. ಸೇವಾತೀರ್ಥದಲ್ಲಿ ನಡೆದ 53ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ ರೈಲ್ವೆ, ರಸ್ತೆ ಮತ್ತು ವಿದ್ಯುತ್ ಕ್ಷೇತ್ರದ 30,000 crore ಹೆಚ್ಚಿನ ಮೊತ್ತದ 6 ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಯೋಜನೆಗಳ ಅನುಷ್ಠಾನದಲ್ಲಿ ವೇಗದ ಜೊತೆಗೆ ಗುಣಮಟ್ಟದಲ್ಲಿಯೂ ಯಾವುದೇ ರಾಜಿ ಇರಬಾರದು ಎಂದ ಅವರು, ಯೋಜನಾ ವಿಳಂಬ ವೆಚ್ಚ ಹೆಚ್ಚಳದ ಜೊತೆಗೆ ನಾಗರಿಕರು ಮತ್ತು ದೇಶದ ಆರ್ಥಿಕತೆಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಡೆಯುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ಯೋಜನೆಯನ್ನು ಸಮಗ್ರವಾಗಿ ವೀಕ್ಷಿಸಿ ನಿಗದಿತ ಸಮಯದೊಳಗೆ ಕಾರ್ಯಗತಗೊಳಿಸುವಂತೆ ನಿರ್ದೇಶಿಸಿದರು. ಇದೇ ವೇಳೆ ಡಿಜಿಟಲ್ ಕೃಷಿ ಮಿಷನ್ ಅಡಿಯ ಅಗ್ರಿಸ್ಟಾಕ್ ಯೋಜನೆಯನ್ನು ಪರಿಶೀಲಿಸಿದ ಪ್ರಧಾನಿ, ಕೃಷಿ ದತ್ತಾಂಶಗಳ ಸಮರ್ಥ ಬಳಕೆಗಾಗಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಸೂಚಿಸಿದರು. ಮತ್ತೊಂದೆಡೆ, ಸೈಬರ್ ವಂಚನೆ ಹಾಗೂ ಡಿಜಿಟಲ್ ಅರೆಸ್ಟ್ ತಡೆಯಲು ಹಿರಿಯ ನಾಗರಿಕರು ಮತ್ತು ಯುವಕರಲ್ಲಿ ನಿರಂತರ ಜಾಗೃತಿ ಮೂಡಿಸುವುದು ಹಾಗೂ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವುದು ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಪ್ರತಿಯೊಂದು ವಲಯದಲ್ಲೂ ನಾಯಕನಾಗಿ ಹೊರಹೊಮ್ಮಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರ ಸಮ್ಮೇಳನ ಎನ್ಎಸ್ಎಸ್ಸಿಯ ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯನ್ನು ನಿಗದಿಪಡಿಸಿದ್ದಾರೆ. ಈ ಗುರಿ ತಲುಪಲು ಆಂತರಿಕ ಭದ್ರತೆ ದೇಶದ ಮೊದಲ ಪೂರ್ವಾಪೇಕ್ಷಿತವಾಗಿದೆ ಎಂದರು. ಮಾದಕ ದ್ರವ್ಯ, ನಕ್ಸಲ್ವಾದ ಮತ್ತು ಈಶಾನ್ಯ ರಾಜ್ಯಗಳ ಸವಾಲುಗಳು ತೀವ್ರ ಸ್ವರೂಪ ಪಡೆಯುವ ಮುನ್ನವೇ ಹಿಂದಿನ ಸರ್ಕಾರಗಳು ದೂರದೃಷ್ಟಿಯಿಂದ ಹೆಜ್ಜೆ ಇಟ್ಟಿದ್ದರೆ ದೇಶ ದಶಕಗಳ ಕಾಲ ಇದರ ಪರಿಣಾಮ ಎದುರಿಸಬೇಕಾಗುತ್ತಿರಲಿಲ್ಲವೆಂದು ಅಭಿಪ್ರಾಯಪಟ್ಟರು. ಪ್ರಸ್ತುತ ಸರ್ಕಾರ ಈ 3 ಭದ್ರತಾ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದ್ದು, ಕೇಂದ್ರ ಸಂಸ್ಥೆಗಳು, ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಈ ಯಶಸ್ಸಿನ ಸಂಪೂರ್ಣ ಶ್ರೇಯ ಸಲ್ಲುತ್ತದೆ ಎಂದರು. ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಗತಿಗೆ ಉಭಯ ದೇಶಗಳ ಗಡಿ ಪ್ರದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯವೆಂದು ಭಾರತ ಪ್ರತಿಪಾದಿಸಿದೆ. ಬೀಜಿಂಗ್ನಲ್ಲಿ ನಿನ್ನೆ ನಡೆದ ಭಾರತ ಚೀನಾ ಗಡಿ ವಿಷಯ ಕುರಿತ ವಿಶೇಷ ಪ್ರತಿನಿಧಿಗಳ 25ನೇ ಸುತ್ತಿನ ಮಾತುಕತೆಗಳ ಸಹ ಅಧ್ಯಕ್ಷತೆಯನ್ನು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ವಹಿಸಿದ್ದರು. ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳು ಗಡಿ ಸಮಸ್ಯೆ ಕುರಿತು ಅತ್ಯಂತ ಮುಕ್ತ ಮತ್ತು ಸುದೀರ್ಘ ವಿನಿಮಯ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಹಾಗೂ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಗಡಿ ವಿವಾದಕ್ಕೆ ರಾಜಕೀಯ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಲಿಕ್ಕೆ ಉಭಯ ನಾಯಕರು ಸಮ್ಮತಿಸಿರುವುದಾಗಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತಾಗಿಯೂ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. ಮುಕ್ತ, ಸ್ವತಂತ್ರ ಹಾಗೂ ಸಮಗ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ವೆಲ್ಲಿಂಗ್ಟನ್ನಲ್ಲಿ ನಿನ್ನೆ ನಡೆದ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರ ಸಂವಾದದಲ್ಲಿ ಉಭಯ ರಾಷ್ಟಗಳು ತಮ್ಮ ನಿಲುವನ್ನು ವ್ಯಕ್ತಪಡಿಸಿವೆ. ಸಭೆಯಲ್ಲಿ ಪ್ರಮುಖವಾಗಿ ಕಡಲ ಭದ್ರತೆ, ಜಂಟಿ ಮಿಲಿಟರಿ ಸಮರಾಭ್ಯಾಸ ಹಾಗೂ ಒಟ್ಟಾರೆ ರಕ್ಷಣಾ ಸಹಕಾರವನ್ನು ಉತ್ತೇಜಿಸುವ ಕುರಿತು ಗಮನಹರಿಸಲಾಯಿತು. ಭಾರತ ನ್ಯೂಜಿಲೆಂಡ್ ಕಾರ್ಯತಂತ್ರ ಪಾಲುದಾರಿಕೆಯ ಮಾರ್ಗಸೂಚಿ 2030ರಲ್ಲಿ ಉಲ್ಲೇಖಿಸಲಾದ ಕಾರ್ಯತಂತ್ರ ಗುರಿಗಳನ್ನು ಜಾರಿಗೊಳಿಸುವುದು ಈ ಸಭೆಯ ಪ್ರಮುಖ ಆದ್ಯತೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವ್ಯಾಪಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಸಂಪರ್ಕಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕ ದೇಶಗಳಿಗೆ 9 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಭಾಗವಾಗಿ ಕೆನಡಾಗೆ ತೆರಳಲಿರುವ ಅವರು ಕೆನಡಾದ ಹಣಕಾಸು ಸಚಿವೆ ಫ್ರಾಂಕೋಯಿಸ್ ಫಿಲಿಪ್ ಶಾಂಪಿನ್ ಅವರೊಂದಿಗೆ ಪ್ರಥಮ ಆವೃತ್ತಿಯ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂವಾದ ಮ್ಯಾಕ್ರೋ ಎಕನಾಮಿಕ್ ಬೆಳವಣಿಗೆಗಳು, ಹಣಕಾಸು ಕ್ಷೇತ್ರದ ಸಹಕಾರ ಹಾಗೂ ಹೂಡಿಕೆ ಅವಕಾಶಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಬಳಿಕ ಅಮೆರಿಕಕ್ಕೆ ಭೇಟಿ ನೀಡಲಿರುವ ನಿರ್ಮಲಾ ಸೀತಾರಾಮನ್ ಶಿಕಾಗೋದಲ್ಲಿ ನವೋದ್ಯಮ ಸಹಯೋಗಗಳ ಕುರಿತು ಚರ್ಚಿಸಲಿದ್ದಾರೆ. ಉತ್ತರ ಕರೋಲಿನಾದ ಆಶ್ವಿಲೆಯಲ್ಲಿ ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಿ ಜಾಗತಿಕ ಹಣಕಾಸು ಸ್ಥಿರತೆ ಹಾಗೂ ಆರ್ಥಿಕ ಪ್ರಗತಿಯ ಸವಾಲುಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಇಂದು ದೇಶದ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ದಾಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿಯವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್ ಮೆಹ್ಫಿಲ್ ಹಾಗೂ ಸೀರತ್ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ನಗರ ಹಾಗೂ ಪಟ್ಟಣಗಳಲ್ಲಿ ಮೆರವಣಿಗೆಗಳು ಸಾಗುತ್ತಿದ್ದು ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನೆಲೆಸಿದೆ. ಸಾರ್ವಜನಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಅಮೆರಿಕ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ಮಾತುಕತೆಗಳನ್ನು ಅಮಾನತುಗೊಳಿಸಿರುವ ಕೆನಡಾ 27.6% ಅಮೆರಿಕನ್ ಡಾಲರ್ ಮೌಲ್ಯದ ಅಮೆರಿಕದ ಸರಕುಗಳ ಮೇಲೆ ಶೇಕಡ 50% ಪ್ರತಿ ಸುಂಕಗಳನ್ನು ವಿಧಿಸಿದೆ. ಅಮೆರಿಕ ಕೆನಡಾದ ಸರಕುಗಳ ಮೇಲೆ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ ಸೆಪ್ಟೆಂಬರ್ 8 ಜಾರಿಗೆ ಬರಲಿರುವ ಈ ಪ್ರತಿ ಸುಂಕ ಉಕ್ಕು, ಡೈರಿ ಉತ್ಪನ್ನಗಳು, ಕೃಷಿ ಉಪಕರಣಗಳು ಹಾಗೂ ಇಲೆಕ್ಟ್ರಾನಿಕ್ ಸರಕುಗಳನ್ನು ಒಳಗೊಂಡಿರಲಿದೆ. ದೇಶದ ಹಿತಾಸಕ್ತಿಗೆ ವಿರುದ್ದವಾದ ಅಮೆರಿಕದ ಬೇಡಿಕೆಗಳನ್ನು ತಳ್ಳಿಹಾಕಿರುವ ಕೆನಡಾ ಈ ವ್ಯಾಪಾರ ವಿವಾದದಿಂದ ಸಂಕಷ್ಟಕ್ಕೊಳಗಾಗುವ ತಮ್ಮ ದೇಶದ ಕಾರ್ಮಿಕರು ಮತ್ತು ಉದ್ಯಮಗಳ ನೆರವಿಗಾಗಿ $7.5 ಬಿಲಿಯನ್ ಮೊತ್ತದ ಬೆಂಬಲ ಯೋಜನೆಯನ್ನು ಘೋಷಿಸಿದೆ. ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೇಮರ್ ವಿರುದ್ದ 19.9 ಭಾರಿ ಅಂತರದ ಗೆಲುವು ಸಾಧಿಸಿ ಗ್ರ್ಯಾಂಡ್ ಚೆಸ್ ಟೂರ್ನ ಫೈನಲ್ ಪ್ರವೇಶಿಸಿದ್ದಾರೆ. 2ನೇ ಕ್ಲಾಸಿಕಲ್ ಪಂದ್ಯದಲ್ಲೇ ಜಯಗಳಿಸಿದ್ದ ಪ್ರಜ್ಞಾನಂದ ಕೊನೆಯ ದಿನದ ಕಡಿಮೆ ಅವಧಿಯ ಪಂದ್ಯಗಳಿಗೂ ಮುನ್ನವೇ 6 ಮುನ್ನಡೆ ಸಾಧಿಸಿದ್ದರು. ರ್ಯಾಪಿಡ್ ಪಂದ್ಯಗಳಲ್ಲಿ ಪ್ರಜ್ಞಾನಂದ ಕೇಮರ್ ವಿರುದ್ದ 17-3 ಅಂತರದ ಮುನ್ನಡೆಯೊಂದಿಗೆ ಫೈನಲ್ ಹಂತವನ್ನು ಬಹುತೇಕ ಖಚಿತಪಡಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪ್ರಜ್ಞಾನಂದ ಅಮೆರಿಕದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು ಎದುರಿಸಲಿದ್ದಾರೆ. ಈ ಟೂರ್ನಿಯಲ್ಲಿ ಮೊದಲ 3 ಸ್ಥಾನಗಳನ್ನು ಪಡೆಯುವ ಆಟಗಾರರು ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ಗೆ ನೇರವಾಗಿ ಅರ್ಹತೆ ಪಡೆಯುತ್ತಾರೆ. ಹರಿಯಾಣದ ಪಂಚಕುಲದಲ್ಲಿ ನಿನ್ನೆ ನಡೆದ 14ನೇ ಚರಣದ ಭಾರತೀಯ ಅಥ್ಲೆಟಿಕ್ಸ್ ಸರಣಿ 2026 ಭಾರತದ ವಿಕ್ರಾಂತ್ ಪಾಂಚಾಲ್ ಒಲಿಂಪಿಕ್ ಪಟು ಮೊಹಮ್ಮದ್ ಅಜ್ಮಲ್ ಅವರನ್ನು ಹಿಂದಿಕ್ಕಿ ಪುರುಷರ 400 ಓಟದಲ್ಲಿ ಜಯ ಸಾಧಿಸಿದ್ದಾರೆ. ವಿಕ್ರಾಂತ್ 46.16 ಓಟ ಪೂರ್ಣಗೊಳಿಸಿದರೆ ಮೊಹಮ್ಮದ್ ಅಜ್ಮಲ್ 47.03 ಕ್ರಮಿಸಿ 2ನೇ ಸ್ಥಾನ ಪಡೆದುಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಅಮೆರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ 27.6 ಡಾಲರ್ ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಆ ಹಾಡು ಹೇಳ್ತಾ ಇದೆ ಅನ್ನುವಂಥ ಅನುಭವ ಬಹುತೇಕ ಎಲ್ರಿಗೂ ಆಗಿರುತ್ತೆ. ಒಂದು ಹಾಡು ಕೇಳುವಾಗ ಯಾರಾದರೂ ವಿಶೇಷ ವ್ಯಕ್ತಿ ನೆನಪಾದರೆ ಆ ಹಾಡು ಕೇವಲ ಹಾಡಾಗಿರೋದಿಲ್ಲ, ಅದು ಒಂದು ನೆನಪಾಗತ್ತೆ, ಒಂದು ಭಾವನೆ ಆಗತ್ತೆ, ಒಂದು ಕಥೆ ಆಗತ್ತೆ ಅಂತ ಹೇಳ್ತಾ ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ಮತ್ತ್ಯಾಕೆ ತಡ, ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಾಗೆ ಈ ಪ್ರೀತಿ ಅನ್ನೋದು ಭಾವನೆಗಳಲ್ಲಿ ವ್ಯಕ್ತಪಡಿಸ್ತಾ ಹೋದರೆ ಒಂದು ರೀತಿಯ ಸುಮಧುರವಾದಂಥ ಬಂಧ ಅಂತ ಅನಿಸುತ್ತೆ. ಮೊದಲು ಪ್ರೀತಿಯ ನೆನಪು ಹೇಗಂದರೆ, ಮೊದಲ ಪ್ರೀತಿಯ ಅನುಭವವನ್ನು ಮರೆಯೋದು ಸುಲಭವಾಗತ್ತಾ? ಇಲ್ಲ, ಸಾಧ್ಯವಿಲ್ಲ. ಮೊದಲ ಬಾರಿ ಯಾರನ್ನಾದರೂ ನೋಡಿ ಮನಸ್ಸಿನಲ್ಲಿ ಮೂಡುವಂಥ ಒಂದು ವಿಶೇಷ ಭಾವನೆ, ಹಾಗೆ ಮೊದಲ ಬಾರಿ ಯಾರಿಗಾದರೂ ಕಾಯೋದಾಗಿರ್ಬೋದು, ಹಾಗೆ ಮೊದಲ ಬಾರಿ ಒಂದು ಹಾಡು ಕೇಳಿ ಇದು ನನ್ನ ಮನಸ್ಸಿನ ಮಾತೇನೋ ಅಂತ ಅನ್ನಿಸುವಷ್ಟು ಇಂತಹ ಅನುಭವಗಳನ್ನು ಭಾವಗೀತೆಗಳು ಸುಂದರವಾಗಿ ಕಟ್ಕೊಡುತ್ತೆ. ವರ್ಷಗಳು ಕಳೆದರೂ ಆ ಕಾಲದ ಒಂದು ಹಾಡು ಕೇಳಿದರೆ ಮತ್ತೆ ನಾವು ಆ ನೆನಪಿನಲ್ಲಿ ಹೋಗ್ಬಿಡ್ತೀವಿ. ಅಂದರೆ ಪ್ರೀತಿಯಲ್ಲಿ ಒಂದು ಸುಂದರ ಭಾವನೆ ಇದೆ, ಆ ಭಾವನೆಗೆ ಈ ಭಾವಗೀತೆಗಳು ಸುಮಧುರವಾದಂಥ ಒಂದು ಟಚ್ಚನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂಥ ಭಾವಗೀತೆಯೊಂದಿಗೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಭಾವಗೀತೆಯನ್ನು ಇಷ್ಟೊತ್ತು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಸುಮಧುರವಾದಂಥ ಭಾವಗೀತೆ. ಭಾವನೆಗಳನ್ನು ಅನುಭವಿಸ್ತಾ ಇರಿ, ಪ್ರೀತಿಯನ್ನು ಹಂಚಿಕೊಳ್ತಾ ಇರಿ. ನಮಸ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ನೇಹಿತರೆ, ನೀವು ಚೂನ್ ಮಾಡಿ ಕೇಳ್ತಾ ಇದ್ರಾ FM ರೈನ್ಬೋ 101.3 ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 8:02:04. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾ, ಹಾಗೆ ಎಲ್ಲಾ ಮುಸ್ಲಿಂ ಬಾಂಧವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಸೂಪರ್ ಡೂಪರ್ ಹಾಡುಗಳು ರೆಡಿ ಆಗಿದೆ. ಹಾಗಿದ್ರೆ ಮಜ್ಜಾಕೆ ತಡ, ಇದೀಗ ನಿಮಗೋಸ್ಕರ ಸೂಪರ್ ಆಗಿರುವಂತಹ ಹಾಡು ಪ್ಲೇ ಆಗ್ತಾ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಇವತ್ತು ಬೆಂಗಳೂರಿನ ಜನರು ರಜಾ ಅಂತ ಆರಾಮಾಗಿ ಮಲ್ಕೊಂಡು ಆಕಾಶವಾಣಿ ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ಎಲ್ರಿಗೂ ಕೂಡ ಶುಭೋದಯ ತಿಳಿಸ್ತಾ ಹಾಗೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇರುತ್ತೆ. ಕೆಲಸಕ್ಕೆ ಹೋಗ್ಬೇಕಾದ್ರೆ, ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಈ ರಾಜಧಾನಿ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಅಂತಂದ್ರೆ ಸಂಚಾರ ದಟ್ಟಣೆ. ಅದನ್ನ ನಿಯಂತ್ರಣ ಮಾಡೋದು ಹೇಗೆ ಅನ್ನುವಂಥದ್ದು ಎಲ್ರಿಗೂ ಕೂಡ ದೊಡ್ಡ ಕ್ವಶನ್. ಹಾಗಾಗಿ ಬೆಂಗಳೂರಿನ ಈ ಟ್ರಾಫಿಕ್ ಜಾಮ್ಗೆ ಮುಕ್ತಿ ಹಾಡೋದಕ್ಕೆ, ಹಾಗೆ ಪ್ರಯಾಣಿಕರು ಸಾರ್ವಜನಿಕ ಸಾರಿಗೆಯನ್ನ ಆದ್ಯತೆ ಮೇರೆಗೆ ಬಳಸುವಂತೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಫ್ರಾಂಟೈಸ್ ಇನ್ ಸಸ್ಟೈನಬಲ್ ಸಿಟೀಸ್ ಸಂಶೋಧನಾ ವರದಿ ಒಂದು ಸಿದ್ಧಪಡಿಸಿದೆ. ಸಂಯೋಜಿತ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಬಲಪಡಿಸೋದೆ ಈ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪರಿಹಾರ ಅಂತ ಹೇಳಿದೆ ಅಂತೆ. ಹಾಗಾಗಿ ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡೋದಕ್ಕೆ ಸಾರಿಗೆ ವ್ಯವಸ್ಥೆಯನ್ನ ಬಲಪಡಿಸಬೇಕು ಅನ್ನೋದು ಅವರ ಪ್ರಬಲ ವಾದವಾಗಿದೆ. ಇದು ಎಷ್ಟು ಬೇಗ ಜಾರಿಗೆ ಬರುತ್ತೆ ಅಂತ ಕಾದ್ ನೋಡಬೇಕು. ಇದೀಗ ಅದೇ ಇದರಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಹಾಡು ನಿಮಗಾಗಿ ವೇಟಿಂಗ್. ಯಾವ ಹಾಡು? ಎಸ್, ನಿಮಗಾಗಿ ಮೂಡಿ ಬರ್ತಾ ಇದೆ ರಾಬರ್ಟ್ ಚಿತ್ರದ ಕಣ್ಣು ಹೊಡಿಯಾಕ. ಎಸ್, ಯೋಗರಾಜ್ ಭಟ್ ಅವರ ಸಾಹಿತ್ಯವಿರುವ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರುವ ಹಾಡಿಗೆ ಶ್ರೇಯಾ ಘೋಷಾಲ್ ಅವರು ಧ್ವನಿ ನೀಡಿದ್ದಾರೆ. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೇ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಇವತ್ತು ಆಗಸ್ಟ್ 26, 2026 ಈದ್ ಮಿಲಾದ್, ಹಾಗಾಗಿ ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆಯೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 12:00 AM to 11:00 PM ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಮಾರ್ಗ ಬದಲಾವಣೆ, ಹಾಗೆ ವಾಹನ ಸಂಚಾರ ನಿರ್ಬಂಧ ಕೂಡ ಇರುತ್ತೆ. ಇನ್ನು ಕಾರ್ಯಕ್ರಮದ ಸ್ಥಳ ಅಂತ ಅಂದರೆ ನೃಪತುಂಗ ರಸ್ತೆಯ YMCA ಮೈದಾನದಲ್ಲಿ 12:00 AM to 11:00 PM ಕಾರ್ಯಕ್ರಮ ಇರುತ್ತೆ. ದಟ್ಟಣೆ ಉಂಟಾಗುವಂತಹ ರಸ್ತೆಗಳು ಅಂತ ಅಂದರೆ JC ರಸ್ತೆ, KG ರಸ್ತೆ, ಕಸ್ತೂರಿಬಾ ರಸ್ತೆ, ಹಾಗೆ MRMR ರಸ್ತೆಗಳು, ಹಾಗೆ ಇಲ್ಲಿ ಭಾರಿ ವಾಹನಗಳನ್ನು ನಿಷೇಧ ಕೂಡ ಹೇರಲಾಗಿದೆ. ಹಾಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ವಿ ಎಲ್ಲ ಮುಸ್ಲಿಂ ಬಾಂಧವರಿಗೆ. ಹಾಗೆ ಇದೀಗ ಸೂಪರ್ ಡೂಪರ್ ಹಾಡು ಕೂಡ ನಿಮಗಾಗಿ ಕಾಯ್ತಾ ಇದೆ. ಕ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈಗಷ್ಟೇ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯ ಈ ಹಾಡನ್ನು ಕೇಳಿದ್ರಿ. ಸಮಯ ಸರಿಯಾಗಿ 8:55 ಆಗಲಿದೆ. ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದೇ ಬಿಡ್ತು. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಬಾಯಿ ಹೇಳ್ತಾ ಮತ್ತೆ ಸಿಗ್ತೀನಿ ಸಕಸಾಂಗು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಸಮಯ ಸರಿಯಾಗಿ 8:55 ಕೇಳಲಿದ್ದೀರಿ. ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರತಕ್ಕಂಥ ಸಮಸ್ಯೆ ಅಂತಂದರೆ ಗ್ಯಾಸ್ಟ್ರೈಟಿಸ್, ಅಂದರೆ ಹೊಟ್ಟೆಯ ಒಳಪದರದ ಉರಿಯೂತ. ಯಾವ ಥರ ನಾವು ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತು ಇತ್ತೀಚಿನ ಜೀವನ ಶೈಲಿಯಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು, ಅತಿಯಾದ ಖಾರ ಮತ್ತು ಎಣ್ಣೆಯುಕ್ತ ಆಹಾರ ಸೇವನೆ, ಜಂಕ್ ಫುಡ್, ಕಾಫಿ, ಟೀ ಅತಿಯಾದ ಬಳಕೆ, ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ, ಇವೆಲ್ಲವೂ ಸಹ ಗ್ಯಾಸ್ಟ್ರೈಟಿಸ್ಗೆ ಪ್ರಮುಖ ಕಾರಣವಾಗಿದೆ. ಈ ಗ್ಯಾಸ್ಟ್ರೈಟಿಸ್ಗೆ ಕನ್ನಡದಲ್ಲಿ ಆಮ್ಲಪಿತ್ತ ಅಂತಲೂ ಕರಿತೀವಿ. ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೊಟ್ಟೆಲುರಿ, ಎದೆ ಉರಿ, ಹುಳಿ ತೇಗು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ವಾಕರಿಕೆ, ಕೆಲವೊಮ್ಮೆ ವಾಂತಿ ಹಾಗೂ ಊಟ ಮಾಡಿದ ನಂತರ ಭಾರವಾದ ಅನುಭವ ಕಾಣಿಸಬಹುದು. ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ವೈಯಕ್ತಿಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇದರಿಂದ ಈ ಗ್ಯಾಸ್ಟ್ರೈಟಿಸ್ ಅಥವಾ ಆಮ್ಲಪಿತ್ತ ಲಕ್ಷಣಗಳನ್ನು ನಿಯಂತ್ರಿಸಲು ಹಾಗೂ ಮರುಕಳಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತೆ. ಆದರೆ ಔಷಧಿಯನ್ನು ಸ್ವಯಂ ಸೇವಿಸದೆ ಅರ್ಹ ಹೋಮಿಯೋಪತಿ ವೈದ್ಯರ ಸಲಹೆ ಮೇಲೆಗೆ ಈ ಔಷಧಿಗಳನ್ನು ತೆಗೆದುಕೋಬೇಕು. ಈ ಗ್ಯಾಸ್ಟ್ರೈಟಿಸ್ನ ದೂರವಿರಲು ಕೆಲವು ಸರಳವಾದ ಕ್ರಮಗಳನ್ನು ಪಾಲಿಸಿದರೆ ಸಾಕು, ಈ ರೋಗದಿಂದ ದೂರ ಇರ್ಬೋದು. ಏನು? ಮೊದಲನೆಯದಾಗಿ ಸರಿಯಾದ ಆಹಾರ, ಈಟ್ ಸ್ಮಾರ್ಟ್

0: ಅಂತ ಹೇಳ್ತೀವಿ. ಸಮಯಕ್ಕೆ ಸರಿಯಾಗಿ ಅತಿಯಾದ ಖಾರ ಇಲ್ಲದಲ್ಲಿ ಇರತಕ್ಕಂತಹ, ಎಣ್ಣೆ ಕಡಿಮೆ ಇರತಕ್ಕಂತಹ ಜಂಕ್ ಫುಡ್ ಆಹಾರವನ್ನು ಕಡಿಮೆ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ. ಪ್ರತಿದಿನ ಸ್ವಲ್ಪ ಹೊತ್ತು ವ್ಯಾಯಾಮ ಮತ್ತು ಯೋಗ ಧ್ಯಾನ ಮಾಡಬೇಕು. ಯಾಕೆ ಅಂತಂದರೆ ಈ ಗ್ಯಾಸ್ಟ್ರೈಟಿಸ್ ಅಂತಕ್ಕಂಥದ್ದು ಸ್ಟ್ರೆಸ್ಸಿಂದನೂ ಬರುತ್ತೆ. ಸೊ ಈ ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಮೇಲೆ ಆಟೋಮೆಟಿಕ್ಕಾಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಹ ಕಡಿಮೆ ಆಗುತ್ತೆ. ಹಾಗೆ ವೈದ್ಯರ ಸಲಹೆ ಇಲ್ಲದೆ ಕೆಲವು ನೋವು ನಿವಾರಕಗಳು, ಇದನ್ನು ದೀರ್ಘಕಾಲ ಸೇವನೆ ಮಾಡಬಾರ್ದು. NSAID ಅಂತ ಹೇಳ್ತೀವಿ, ಅಂದರೆ ನಾನ್ ಸ್ಟೀರಾಯ್ಡಲ್ ಆನ್ಸಿ ಇನ್ಫ್ಲಮೇಟರಿ ಡ್ರಗ್ಸು, ಆಮೇಲೆ ಕೀಮೋಥೆರಪಿ ಡ್ರಗ್ಸು, ಇದೆಲ್ಲ ದೀರ್ಘಕಾಲ ತೆಗೆದುಕೊಂಡಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಔಷಧಿಗಳನ್ನು ಸೇವಿಸಬೇಕಾದ್ರೆ ವೈದ್ಯರ ಸಲಹೆ ಇಲ್ಲದೇ ಸೇವಿಸಬಾರ್ದು. ಆತ್ಮೀಯ ಶ್ರೋತೃಗಳೇ, ಆರೋಗ್ಯಕರ ಜೀವನಶೈಲಿಯೇ ಉತ್ತಮ ಔಷಧಿ. ಹೊಟ್ಟೆಯ ಯಾವುದೇ ತೊಂದರೆಯನ್ನು ನಿರ್ಲಕ್ಷಿಸದೆ ಆರಂಭದಲ್ಲೇ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಸಲಹೆ, ಸೂಕ್ತ ಚಿಕಿತ್ಸೆ ಹಾಗೂ ಉತ್ತಮ ಜೀವನ ಶೈಲಿಯಿಂದ ಈ ಒಂದು ರೋಗವನ್ನು ನಿಯಂತ್ರಿಸಬಹುದು. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಔಷಧಿಗಳು ಯಾವ್ಯಾವುದು ಅಂತಂದರೆ, ನಕ್ಸೋಮಿಕಾ, ಲೈಕೋಪೋಡಿಯಂ, ಕಾರ್ಬೋವೆಜ್, ಇಪಿಕಾಕ್, ಕಾಲಿಬೈಕ್, ಹೀಗೂ ಇನ್ನೂ 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ತಾವುಗಳು ಈ ಔಷಧಿಗಳನ್ನು ನೇರವಾಗಿ ತೆಗೆದುಕೊಳ್ಳದೆ ವೈದ್ಯರ ಸಲಹೆಯ ಮೇರೆಗೆ ಸೇವಿಸಬೇಕು. ಆಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ
4: ಕೇಳಿ.

0: ಭಾವನೆ, ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
2: ಆಕಾಶವಾಣಿ FM Rainbow 101.3 MHz, ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ ಸಮಯ ಸರಿಯಾಗಿ 9:02:49 ನಾವಿದ್ದೀವಿ. ನಿಮ್ಮ ನೆಚ್ಚಿನ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳುವಂತಹ ಕಾರ್ಯಕ್ರಮ ಸಕ್ಕತ್ ಸಾಂಗು. ಈ ಗುಡ್ ಟೈಮಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ಮ ಜೊತೆ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಸಂದೇಶಗಳನ್ನ ಕಳಿಸಬೇಕು. ನಿಮ್ಮ ನೆಚ್ಚಿನ ಇಷ್ಟಪಡುವ ಹಾಡು, ಹಾಗೆ ಚಿತ್ರದ ಹೆಸರು, ಹಾಗೆ ನಿಮ್ಮ ಮುದ್ದಾದ ಹೆಸರನ್ನ ಟೈಪ್ ಮಾಡಿ ನಮಗೆ ಸಂದೇಶದ ಮೂಲಕ ಕಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಮೊಬೈಲ್ ನಂಬರ್ ಹೀಗಿದೆ: 9480901013, 9490901013. ಈ ನಂಬರ್ಗೆ ನಿಮ್ಮ ಸಂದೇಶಗಳು ಆದಷ್ಟು ಬೇಗ ನಮ್ಮನ್ನ ಬಂದು ತಲುಪಲಿ ಅಂತ ಹೇಳ್ತಾ ಇದೀಗ ಸಕಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ವೀರಮದಕರಿ ಚಿತ್ರದ ಜುಮ್ ಜುಮ್ ಮಾಯ ಸಾಂಗ್ ಪ್ಲೇ ಆಗ್ತಾ ಇದೆ. ಕವಿರಾಜ್ ಅವರ ಸಾಹಿತ್ಯವಿರುವ ಹಾಡಿಗೆ ಎಂಎಂ ಕಿರವಣಿ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅಜಯ್ ವಾರಿಯರ್ ಹಾಗೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವ ಈ ಹಾಡು ನಿಮಗಾಗಿ ಕೇಳ್ತಾ ಇರಿ. ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳು, ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಹಾಗೆ ಇವತ್ತು ರಜಾ ಇದೆ, ರಜೆಯ ಜೊತೆಗೆ ನಮ್ಮ ಆಕಾಶವಾಣಿ FM ರೈನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ಎಲ್ಲ ಮಿತ್ರರಿಗೆ ಈ ಒಂದು ರಜೆ ನಿಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡಬೇಕು. ಹಾಡುಗಳು ಹಾಗೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳು ನಿಮಗೆ ಖುಷಿ ಕೊಡುತ್ತೆ ಅಂತ ಭಾವಿಸ್ತಾ ಪ್ಲೇ ಆಗ್ತಾ ಇದೆ. ಹಾಗೆ ಎಲ್ಲ ಮುಸ್ಲಿಂ ಬಾಂಧವರು ಹಬ್ಬದ ಗಡಿಬಿಡಿಯಲ್ಲಿದ್ದರೂ ಕೂಡ FM ರೈನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಸ್ಮರಣೆಯ ಪವಿತ್ರ ದಿನ ಇವತ್ತು. ಪ್ರೀತಿ, ಶಾಂತಿ ಹಾಗೆ ಸಹೋದರತ್ವ, ಮಾನವೀಯತೆಯ ಸಂದೇಶವನ್ನು ಸಾರುವಂತಹ ದಿನ. ಈ ದಿನವನ್ನು ಮುಸ್ಲಿಂ ಸಮುದಾಯ ವಿಶೇಷ ಪ್ರಾರ್ಥನೆ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡುತ್ತೆ. ಎಲ್ಲರನ್ನ ಪ್ರೀತಿ ಹಾಗೆ ಸೌಹಾರ್ದತೆಯಿಂದ ಬೆಳೆಸುವಂತಹ ಈದ್ ದಿನ, ಈದ್ ಮಿಲಾದ್. ಈದ್ ಮಿಲಾದ್ ಮುಬಾರಕ್ ತಿಳಿಸ್ತಾ ಎಲ್ಲರಿಗೂ ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ಸಿಗಲಿ ಅಂತ ಆಶಿಸ್ತಾ ಹಾಗೆ ನಮ್ಮ ಕೇಳುಗ ಮಿತ್ರರು ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ? ಒಮ್ಮೆ ಕಣ್ಣಾಯಿಸೋಣ. ಹೆಚ್ ಬಿ ಜಯರಾಮ್ ಹಾಗೂ ಪ್ರಶಾಂತಿ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಬಳ್ಳಾರಿ ಜಿಲ್ಲೆ ಹರಗಿನ ದೋಣಿ ಗ್ರಾಮದಿಂದ ಶಿವರಾಜ್, ಅಮಲು, ಚೇತನ್, ಕಿಶನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಸಂದೇಶವನ್ನ ಕಳಿಸಿದ್ದಾರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾರ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಲಾಕಪ್ ಡೆತ್ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಖಂಡಿತವಾಗಿಯೂ ಪ್ಲೇ ಮಾಡೋಣ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಎನ್ ಜಿ ಬಸವರಾಜ್, ಅನ್ನಪೂರ್ಣ ಚಿತ್ರದುರ್ಗದಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಪ್ರಿಯಾಂಕಾ ಮೇಡಮ್ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಆರಾಮಾಗಿದ್ದೀರಿ ಅಂತ ಭಾವಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ನಾವು ಆರಾಮಾಗಿದ್ದೀವಿ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಚಂದ್ರಶೇಖರ್ ಗಂಗಾವತಿಯವರು. ಧನ್ಯವಾದಗಳು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣಾಧನಿ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಾಗೇಶ್, ದೀಪಾ, ಋತ್ವಿಕ್ ಹಾಗೂ ಜರ್ವಿಕ್ ಕೇಸಗೋಡು ಬೇಲೂರು ತಾಲೂಕು ಹಾಸನ ಡಿಸ್ಟಿಕ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ, ಕರಮಡಿ, ಮಧುಮತಿ ಕರಮಡಿ, ಪಲ್ಲವಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಬಂದು ತಲುಪಿದೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಹಾಗೆ ನಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ಹಾಕಿ ಅಂತ ಹೇಳಿ ಸರೋಜಾ ಸಿಂಗ್ ಹಾಗೂ ದೇವಿ ಸಿಂಗ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಚಾಮರಾಜಪೇಟೆಯಿಂದ. ಖಂಡಿತವಾಗಿಯೂ ಪ್ರಸಾರ ಮಾಡೋಣ. ಹಾಗೆ ಗುಡ್ ಮಾರ್ನಿಂಗ್ ಕನ್ನಡ ಕಾಮನಬಿಲ್ಲು ಅಂತ ಹೇಳ್ತಾ ಇದ್ದಾರೆ. ಯಾರಿದ್ದು? ಬೆಳಗಾವಿಯಿಂದ ರಾಜು, ಪ್ರತೀಕ್ಷಾ, ಅನುರಾಧ, ಪ್ರೀತಿ ಹಾಗೂ ಭಾರತಿ, ಜ್ಯೋತಿಕಾ, ಶ್ರುತಿಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಸವರಾಜ್ ನಾಯಕ್ ಅವರು ಕೂಡ ಹುಳಿಯಾರು ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಯ್ ಹಲೋ ನಮಸ್ಕಾರ ಮೇಡಮ್ ಅಂತ ಹೇಳ್ತಿದ್ದಾರೆ. ಯಾರಪ್ಪ ಇದು? ಸಂತೋಷ್ ದುಬದಾಳ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಹಂಪಿನಗರ ಬೆಂಗಳೂರಿನಿಂದ ಪದ್ಮಜಾ ಶರತ್ ಭಿಡೆಯವರು. ಧನ್ಯವಾದಗಳು, ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಶುಭೋದಯ ಅಂತ ಹೇಳಿ ಮೊಹಮ್ಮದ್ ಖಲೀಲ್ ಹಾಗೂ ಸಾರಾ ಕಾಶಿಫ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಬೆಟಗೇರಿ ಗದಗದಿಂದ ಶ್ರೀಮತಿ ಜಯಶ್ರೀ. ಹಾಗೆ ಹೇಮಂತ್ ಕುಮಾರ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿದು? ನವೀನ್ ಕುಮಾರ್ ಅವರು ಗಂಗಾವತಿಯಿಂದ. ನಿಮ್ಮ ಎಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸೂಪರ್ ಡೂಪರ್ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ನಮ್ಮ ಕೇಳುಗ ಮಿತ್ರರು ಯಾವ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ? ಎಸ್ ಬಂತು ಬಂತು, ಕರೆಂಟ್ ಬಂತು, ಲಾಕಪ್ ಡೆತ್ ಚಿತ್ರದ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು. ಧ್ವನಿಯಾಗಿರುವಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಧ್ವನಿಯಾಗಿರುವಂತಹ ಈ ಹಾಡಿಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸೂಪರ್ ಡೂಪರ್ ಆಗಿರುವಂತಹ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳನ್ನ ಕೇಳ್ತಾ ಸಕಸಾಂಗು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ ಇವತ್ತು ಈದ್ ಮಿಲಾದ್ ಹಬ್ಬದ ಜೊತೆ ಜೊತೆಗೆ ಓಣಂ ಹಬ್ಬ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಇದು ಕೂಡ ಓಣಂ ಹಬ್ಬ ಕೂಡ ಒಂದು ರೀತಿಯ ಸಮೃದ್ಧಿ, ಶಾಂತಿ, ಹಾಗೆ ಸಹೋದರತ್ವದ ಹಬ್ಬ ಅಂತ ಹೇಳ್ಬೋದು. ಸಂತೋಷ, ಸಮೃದ್ಧಿ ಎಲ್ಲರಿಗೂ ಸಿಗಲಿ, ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇದು ಮಲಯಾಳಿಗಳ ಸಾಂಪ್ರದಾಯಿಕ ಹಬ್ಬ. ಮಹಾಬಲಿ ಚಕ್ರವರ್ತಿಯ ನೆನಪಿಗಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಮಹಾಬಲಿ ರಾಜನ ಕಾಲದಲ್ಲಿ ಎಲ್ಲರೂ ಕೂಡ ಸಮಾನತೆ, ಸಂತೋಷ ಹಾಗೆ ಸಮೃದ್ಧಿಯಿಂದ ಬದುಕ್ತಾ ಇದ್ರು ಅನ್ನುವಂಥ ನಂಬಿಕೆ ಇದೆ. ಹಾಗೆ ತಮ್ಮ ಪ್ರಜೆಗಳನ್ನು ನೋಡೋದಕ್ಕೆ ಮಹಾಬಲಿ ವರ್ಷಕ್ಕೊಮ್ಮೆ ಭೂಮಿಗೆ ಬರ್ತಾರೆ ಅನ್ನುವಂಥ ನಂಬಿಕೆಯ ಮೇಲೆ ಈ ಹಬ್ಬವನ್ನು ಕೇರಳಿಗರು ಆಚರಣೆಯನ್ನು ಮಾಡ್ತಾರೆ. ಓಣಂ ಸಂದರ್ಭದಲ್ಲಿ ಮನೆಗಳ ಮುಂದೆ ಹೂವಿನ ಒಂದು ಅಲಂಕಾರವನ್ನು ಮಾಡಲಾಗುತ್ತೆ. ಸಾಂಪ್ರದಾಯಿಕ ನೃತ್ಯಗಳು, ಹಾಗೆ ಅಲ್ಲಿ ಕೇರಳದಲ್ಲಿ ದೋಣಿ ಸ್ಪರ್ಧೆ, ಹೀಗೆ ಅನೇಕ ಖುಷಿ ಖುಷಿಯಾಗಿ ಆಚರಣೆ ಮಾಡುವಂತಹ ಹಬ್ಬ ಇದಾಗಿದೆ. ಎಲ್ರಿಗೂ ಕೂಡ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗರು ಅಂತ ನೋಡ್ತಾ ಹೋಗೋಣ. ಶ್ರುತಿ ಮಂಜುನಾಥ್ ಬಸವನಹಳ್ಳಿ ಕೊಪ್ಪಲ ಅರಕಲಗೂಡಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಷಣ್ಮುಖ ಹಳೇಬಾತಿ ಗ್ರಾಮದಿಂದ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಗೋಪಾಲ್ ಅವರು, ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಎಸ್ ರಾವ್ ಸೂಳ್ಯ ಅವರು. ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ. ಹಾಗೆ ಶುಭೋದಯ ಕನ್ನಡ ಕಾಮನಬಿಲ್ಲಿಗೆ ನಮಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಅನಂತರಾಜು ಗೋರಲಡುಕು ಹಿರಿಯೂರು ತಾಲೂಕಿನಿಂದ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ ಯಾರಿದು, ಸುಧಾ ನಾಯಕ್ ಹಾಗೂ ಎಂ ಟಿ ನಾಯಕ್ ಬಸವೇಶ್ವರ ನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಗಾನಸುಮಾ ಪಟ್ಟಣ ಸೋಮನಹಳ್ಳಿಯಿಂದ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಶಂಕರ್, ಸುಪ್ರೀತಾ, ಬೆಳ್ಳಿ, ಕುಮಾರಿ, ಗೋವರ್ಧನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ನಿಮ್ಮ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಅನಿಲ್, ಗ್ರಾಮ ಪುರೋಹಿತ್ ಬಿಟಿಎಂ ಲೇಔಟ್ನಿಂದ ಸಂದೇಶವನ್ನ ಕಳಿಸಿ. ಇನ್ನು ಆಕಾಶಗಂಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿನೂತನ ಅವರು. ಆಕಾಶಗಂಗೆ ಕಾರ್ಯಕ್ರಮದಲ್ಲಿ ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ನಿಂದ ಅರುಣಾ ಮೈತ್ರಿ ಅವರು ಸಂದೇಶವನ್ನ ಕಳಿಸಿ, ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಮೊಹಮ್ಮದ್ ಖಲೀಲ್, ಸಾರಾ ಕಾಶಿಫ್, ಸಾದಿಕ್ ಭಗವತ್ ಸಿಂಗ್ ದಾವಣಗೆರೆಯಿಂದ ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ರವಿಕುಮಾರ್ ಉಜ್ಜನಹಳ್ಳಿ ಚನ್ನಪಟ್ಟಣ ತಾಲೂಕಿನಿಂದ ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ. ಸೌಭಾಗ್ಯ ರಾಜನಕುಂಟೆಯಿಂದ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳು, ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸಮಯ ಹೋಗ್ತಾ ಇರೋದು ಗೊತ್ತೇ ಆಗ್ತಾ ಇಲ್ಲ. ಸಮಯ ಸರಿಯಾಗಿ 9:20 ಆಗ್ತಾ ಇದೆ. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ರಾಯಚೂರು ಜಿಲ್ಲೆ ಕಲ್ಲೂರು ಗ್ರಾಮ ದಿಂದ ಹರೇ ಕೃಷ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಇನ್ನು ಶುಭೋದಯ ಮೇಡಮ್ ಅಂತ ಹೇಳಿ ಸಂಗನ ಬಸಪ್ಪ ಅವರು ಸರಸ್ವತಿ ನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಕುಂದ ರೂಪ ರಮೇಶ್ ಮಠ್ ಕೋರಮಂಗಲ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶಿವಾಜಿ ಕಲಾಲ್ ಹಾಗೂ ಕುಟುಂಬ ದೇವಿ ಹೊಸೂರು ಹಾವೇರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ. ಇನ್ನು ಹ್ಯಾಪಿ ಓಣಂ ಅಂತ ಹೇಳ್ತಾ ಇದ್ದಾರೆ ರಾಜನಹಳ್ಳಿ ಹುಲಗೆರೆಯಿಂದ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸಿ. ನಿಮಗೂ ಕೂಡ ಹ್ಯಾಪಿ ಓಣಂ ಹಬ್ಬದ ಶುಭಾಶಯಗಳು. ಹಾಗೆ ಹಾಡುಗಳು ಸೂಪರ್ ಆಗಿವೆ ಅಂತ ಹೇಳಿ ಯಶಸ್ ಪ್ರಧಾನ್ ಹಾಗೂ ನಂದಿನಿ ಪ್ರಧಾನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕರಿ ಹೋಬನಹಳ್ಳಿ ಬೆಂಗಳೂರಿನಿಂದ ನಿಮ್ಮ ಸಂದೇಶ ಬಂದು ತಲುಪಿದೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಶ್ರೀನಿವಾಸ್ ಬಿನ್ನಿಪೇಟೆ. ಹಾಗೂ ಶುಭೋದಯ ಕಾಮನಾ ಬಿಲ್ಲು ಅಂತ ಹೇಳ್ತಾ ಇದ್ದಾರೆ ಶೈಲಾ ರಾಜೇಶ್ ಚನನ ಕುಂಟೆ ಶಿರಾದಿಂದ. ಹಾಗೆ ಕಾರ್ಯಕ್ರಮ ಸಖತ್ತಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಉಮಾ ತಮ್ಮಾರೆಡ್ಡಿ ಅವರು ಹೊಸಕೋಟೆಯಿಂದ. ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಮಂಜುಳಾ ಕವಾಲಿಯವರು ಸಂದೇಶವನ್ನು ಕಳಿಸಿದ್ದಾರೆ ಇಳ್ಕಲ್ನಿಂದ, ಬಾಗಲಕೋಟೆ ಜಿಲ್ಲೆಯಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ಸಂದೇಶ ಕಳಿಸಿದ್ದಾರೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಯಾರಿದು, ಕಬಾಡಿ ವಿನುತಾ ರವಿ ಅವರು. ಹಾಗೆ ಕಬಾಡಿ ರವಿ, ಕಬಾಡಿ ಕಿಶನ್, ಕಬಾಡಿ ಹರ್ಷ ಮಾಗಡಿ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರ ರಿಕ್ವೆಸ್ಟ್ ಪ್ರಕಾರ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡು ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಫ್ರೆಂಡ್ಸ್ ಚಿತ್ರದ ದೇವರು ವರವನ್ನು ಕೊಟ್ಟರೆ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡಿಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ಜಿ ಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೇ, ಸೂಪರ್ ಆಗಿರುವಂತಹ ನೀವು ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳನ್ನ ಕೇಳ್ತಾ ಸಮಯ ಹೋಗಿದ್ದು ಗೊತ್ತೇ ಆಗ್ತಾ ಇಲ್ಲ ನೋಡಿ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಯಾರಿದು, ಶುಭೋದಯ ಪ್ರಿಯಾಂಕಾ ಮೇಡಮ್, ಈದ್ ಮಿಲಾದ್ ಹಬ್ಬದ ಹಾಗೂ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾಗೂ ಎಫ್ ಎಂ ರೈನ್ಬೋ ಸಮಸ್ತ ಕೇಳುಗರಿಗೆ ಅಂತ ಹೇಳಿ ರಮ್ಯಾ ಅರ್ಶಿನಕುಂಟೆ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಶುಭ ಮುಂಜಾನೆ ಅಂತ ಹೇಳಿ ನಾಗರಾಜಯ್ಯ ಗುಡ್ಡದ ನೇರಲಕೆರೆ ಹೊಸದುರ್ಗ ತಾಲೂಕು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಇನ್ನು ಶುಭೋದಯ ಮೇಡಮ್, ಎಲ್ಲ ನಮ್ಮ ಮುಸ್ಲಿಂ ಸಹೋದರರಿಗೆ ಈದ್ ಮಿಲಾದ್ ಹಬ್ಬದ ಹಾಗೆ ಓಣಂ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಸುಬ್ರಹ್ಮಣಿ ಪಿಲ್ಲಿಕುಂಟೆ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಇನ್ನು ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಬೆಕ್ಕೇರಿಯಿಂದ ಲಕ್ಷ್ಮಣ್ ಕಟ್ಟಿಕಾರ್, ಪ್ರತಿಕಾ ಪ್ರಣವ್ ಹಾಗೂ ರಾಮ್ ತೇಜ್ ಪ್ರೇಕ್ಷಾ ಶ್ರೀದೇವಿ ಅವರು ಸಂದೇಶವನ್ನ ಕಳಿಸಿ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಬ್ಯೂಟಿಫುಲ್ ಹಾಡುಗಳೊಂದಿಗೆ ಸಕಸಾಂಗು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ನೀವು ಕೇಳಿದಂತಹ ಹಾಡುಗಳು ಸೂಪರ್ ಆಯ್ತು ಅಂತ ಭಾವಿಸ್ತಾ, ಹಾಗೆ ಯಾರೆಲ್ಲ ಸಂದೇಶಗಳನ್ನ ಓದೋದಕ್ಕೆ ಸಾಧ್ಯವಾಗಿಲ್ಲ, ಹಾಗೆ ಯಾರ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ, ನಾಳೆ ಮತ್ತೆ ಇದೇ ಟೈಮಿಗೆ ಸಗಸಾಂಗು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಈ ಹಾಡುಗಳೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವವುಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 10:05:05. ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಾನು ನಿಮ್ಮ ಜೊತೆ ಆರ್ಜೆ ಪ್ರಿಯಾಂಕಾ ಸೋನಲ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಏನು ಅಂತಂದರೆ ರಾಷ್ಟ್ರೀಯ ಮಹಿಳಾ ಸಮಾನತೆಯ ದಿನ. ಸೊ ಸಮಾನತೆಯ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಸಾಮಾನ್ಯವಾಗಿ ಸಿನಿಚಿಟ್ಟೆ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಕನ್ನಡ ಸಿನಿಮಾದಲ್ಲಿ ನಾಯಕನ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೋ ನಾಯಕಿಯ ಪಾತ್ರವೂ ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಆದರೆ ಕೆಲವು ಮಹಿಳಾ ಪಾತ್ರಗಳು ಸಿನಿಮಾ ಮುಗಿದ ನಂತರ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿದುಬಿಡುತ್ತೆ. ಅವು ಕೇವಲ ನಾಯಕಿಯ ಪಾತ್ರಗಳಾಗಿರೋದಿಲ್ಲ, ಅವು ತಾಯಿ, ಹಾಗೆ ತಂಗಿ, ಸ್ನೇಹಿತೆ, ಪತ್ನಿ, ಪ್ರೇಯಸಿ, ಹಾಗೆ ಹೋರಾಟಗಾರ್ತಿಯಾಗಿರಬಹುದು, ಸ್ವಾಭಿಮಾನಿ ಮಹಿಳೆ, ಹೀಗೆ ಬದುಕಿನ ಹಲವು ಮುಖಗಳನ್ನು ತೋರಿಸುವಂತಹ ಪಾತ್ರಗಳು ನಮ್ಮ ಕನ್ನಡ ಸಿನಿಮಾದಲ್ಲಿದೆ. ಇದೇ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದ ವಿಶೇಷ. ಕನ್ನಡ ಸಿನಿಮಾದಲ್ಲಿ ಮರೆಯಲಾಗದ ಮಹಿಳಾ ಪಾತ್ರಗಳು ಯಾವ್ಯಾವು, ನೀವು ಯಾವ ಪಾತ್ರಗಳನ್ನು ತುಂಬ ಮನಸ್ಸಿಗೆ ಹಚ್ಚಿಕೊಂಡಿದ್ರಿ, ಹಾಗೆ ಆ ಪಾತ್ರಗಳು ಇಂದಿಗೂ ಕೂಡ ನಿಮಗೆ ಸ್ಫೂರ್ತಿ, ಹಾಗೆ ಮಹಿಳಾ ಪ್ರಧಾನ ಚಿತ್ರಗಳು ಅಂತ ಅಂದರೆ ಮಹಿಳಾ ಪ್ರಮುಖ ಪಾತ್ರಗಳಲ್ಲಿ ಇಂಥದ್ದು ನಟಿಸಬೇಕು ಅಂತಂದರೆ ಯಾವ ನಾಯಕಿಯನ್ನು ನೀವು ರೋಲ್ ಮಾಡೆಲ್ ಆಗಿ ತೆಗೆದುಕೊಳ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಸಂದೇಶಗಳು ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 9480101013 ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪಲಿ ಅಂತ ಹೇಳ್ತಾ ಇದೀಗ ಸೂಬರ್ಡೂಬರ್ ಆಗಿರುವಂತಹ ಹಾಡು ನಿಮಗಾಗಿ ಪ್ಲೇ ಆಗ್ತಾ ಇದೆ. ಕೇಳಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಹಿಳಾ ಪ್ರಧಾನ ಸಿನಿಮಾಗಳು, ಹಾಗೆ ಮಹಿಳೆಯ ಪ್ರಧಾನ ಸಿನಿಮಾಗಳು, ಆ ಕಥೆಯ ಮೂಲಕ ಮಹಿಳೆಯರ ಪಾತ್ರ ಎಷ್ಟು ಮನಸ್ಸಿಗೆ ಮುಟ್ಟಿತ್ತು ಅನ್ನೋದ್ರ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ನಾನು ಕೂಡ ಕೇಳಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ, ಕನ್ನಡ ಸಿನಿಮಾದಲ್ಲಿ ನಿಮಗೆ ಮರೆಯಲಾಗದಂತಹ ಮಹಿಳಾ ಪಾತ್ರಗಳು ಯಾವುದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡೋಣ. ಶುಭೋದಯ ಎಲ್ರಿಗೂ, ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ, ಹಾಗೆ ಕನ್ನಡ ಚಿತ್ರರಂಗದ ಮಹಿಳಾ ಪಾತ್ರಗಳಲ್ಲಿ ಬಹುವಾಗಿ ಕಾಡುವಂತಹ ಅಮ್ಮನ ಹಾಗೆ ನಮ್ಮ ಮನದಲ್ಲಿ ಉಳಿದಿರುವಂತಹ ಸಾಹುಕಾರ್ ಜಾನಕಿ ಅಮ್ಮನವರ ಪಾತ್ರದಲ್ಲಿ ಅವರು ಪರಕಾಯ ಪ್ರವೇಶ ಮಾಡಿದ್ರು. ಯಾರು ಸರಿಗಟ್ಟಲಾಗದಂತಹ ಪಾತ್ರ ಅದು ಕನ್ನಡ ಚಿತ್ರರಂಗಕ್ಕೆ, ನಮಗೂ ಅಮ್ಮನೇ ಅಂತ ಹೇಳಿ ಅನ್ಸುತ್ತೆ ಅಂತ. ಅಮ್ಮ ಧನ್ಯವಾದಗಳು ಅಂತ ವೆಂಕಟೇಶ್ ತೂಬಿನಕೆರೆ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶುಭೋದಯ ಪ್ರಿಯಾಂಕಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ನಾನು ಮೋಹಿನಿ ನಾಯಕ್ ಸಿರ್ಸಿಯಿಂದ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಮಹಿಳಾ ಆಧಾರಿತ ಚಲನಚಿತ್ರಗಳಲ್ಲಿ ಜೂಲಿ ಲಕ್ಷ್ಮಿ ಅವರ ಗಾಳಿ ಮಾತು, ಚಂದನದ ಗೊಂಬೆ, ಕಲ್ಪನಾ ಅವರ ಬಯಲುದಾರಿ ಇಷ್ಟ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ನಾಗರಾಜಯ್ಯ ಗುಡ್ಡದ ನೇರಲಕೆರೆಯಿಂದ. ಹಾಗೆ ನನಗೆ ಬೆಳ್ಳಿ ಕಾಲುಂಗ್ರ ಚಿತ್ರದ ಮಾಲಾಶ್ರೀ ಹಾಗೆ ಸುನಿಲ್ ನಟನೆಯ ಆ ಒಂದು ಚಿತ್ರ ಸಾಕಷ್ಟು ಮನಸ್ಸಿಗೆ ಮುಟ್ಟಿತ್ತು. ಕಣ್ಣು ಬಿಂದು ಜಾರಿದರೆ ನನ್ನಾಣೆ ಅನ್ನುವಂಥ ಹಾಡು ಈಗಲೂ ಕೂಡ ಅದು ಇಷ್ಟ ಆಗುತ್ತೆ. ಹಾಗೆ ಹೆಣ್ಣಿನ ಪಾತ್ರ ಮಾಲಾಶ್ರೀ ನಟನೆ ನಮಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಾರ್ವತಿ ಮೋಹನ್ ಕುಮಾರ್ ಅವರು KHB ಕಾಲೋನಿಯಿಂದ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಹಾವು ಚಿತ್ರದ ಮಾರ್ಗರೇಟ್ ಅವರ ಅಭಿನಯ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರಗಳು, ಅದರಲ್ಲೂ ಮಹಿಳಾ ಪಾತ್ರಗಳನ್ನು ನಾವು ಪ್ರಮುಖವಾಗಿ ಮಾತಾಡೋದಾದರೆ ಕೇವಲ ನಾಯಕಿ ಅಷ್ಟೇ ಅಲ್ಲ, ಆ ಪಾತ್ರದಲ್ಲಿ ಬರುವಂಥ ಅಮ್ಮ ಆಗಿರ್ಬೋದು, ಸಹೋದರಿ ಪಾತ್ರ ನಮಗೆ ಇಷ್ಟ ಆಗಿರುತ್ತೆ, ಅವರ ನಟನೆ ಇಷ್ಟ ಆಗಿರುತ್ತೆ, ಹಾಗೆ ಆ ಪಾತ್ರ ನಮಗೆ ಹತ್ತಿರ ಅನ್ನೋ ಹಾಗೆ ಆಗಿರುತ್ತೆ. ಅಂತಹ ಸಿನಿಮಾಗಳು ಕನ್ನಡದಲ್ಲಿ ಸಾಕಷ್ಟು ಬಂದಿದೆ. ಹಾಗೆ ಇದರ ಬಗ್ಗೆ ಮಾತನಾಡೋದಾದರೆ, ಒಂದು ಸಿನಿಮಾ ನೆನಪಾದಾಗ ಅದರ ಕಥೆಯ ಜೊತೆಗೆ ಅದರಲ್ಲಿ ಯಾವುದಾದ್ರೂ ಒಂದು ಮಹಿಳಾ ಪಾತ್ರ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ. ಅವರ ಪಾತ್ರದ ಭಾವನೆ ಆಗಿರಬಹುದು, ಧೈರ್ಯ ಆಗಿರಬಹುದು, ಆ ನೋವು, ತ್ಯಾಗ ಎಲ್ಲವೂ ಕೂಡ ನಮ್ಮೊಳಗೆ ಒಂದು ಗುರುತನ್ನು ಮೂಡಿಸುತ್ತೆ. ಅಂತಹ ಹಲವು ಪಾತ್ರಗಳನ್ನು ಈಗಾಗಲೇ ನಮ್ಮ ನಟಿಯರು ನಟಿಸಿದ್ದಾರೆ. ಇನ್ನು ಮಹಿಳಾ ಪಾತ್ರಗಳು ಅಂದರೆ, ಆ ಕಾಲದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಮಹಿಳಾ ಪಾತ್ರಗಳನ್ನು ಹೆಚ್ಚಾಗಿ ಕುಟುಂಬದ ಸುತ್ತ ಸುತ್ತಕೊಳ್ಳಾಗ್ತಾ ಇತ್ತು. ತಾಯಿ ಅಂತ ಅಂದರೆ ತ್ಯಾಗಕ್ಕೆ, ಹಾಗೆ ಪತ್ನಿ ಅಂದರೆ ಸಹನೆ, ನಾಯಕಿ ಅಂದರೆ ಪ್ರೀತಿ. ಆದರೆ ಕಾಲ ಬದಲಾದಂತೆ ಮಹಿಳಾ ಪಾತ್ರಗಳ ಚಿತ್ರಣವೂ ಕೂಡ ಬದಲಾಯ್ತಾ ಹೋಯಿತು. ಅವಳು ತನ್ನದೇ ಆದಂತಹ ಕನಸುಗಳನ್ನು ಬೆನ್ನತ್ತಿ ಹೋಗುವಂತಹ ಧೈರ್ಯ ಹಾಗೆ ಸಾಹಸಿ ಮಹಿಳೆ ಅನ್ನಿಸ್ಕೊಳ್ಳುವಂಥ ಪಾತ್ರಗಳು ಕೂಡ ಬಂದಿದ್ದಾವೆ. ಇನ್ನು ತನ್ನ ನಿರ್ಧಾರಗಳನ್ನು ತಾನೇ ತಗೋಬಹುದು ಅನ್ನುವಂಥ ಒಂದು ಧ್ವನಿ ಎತ್ತುವಂಥ ಪಾತ್ರ, ಹಾಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥದ್ದು, ಹಾಗೆ ಅದರ ಜೊತೆ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ಅದರಲ್ಲಿ ತೋರಿಸುವಂತಹ ಪಾತ್ರದಲ್ಲಿ ಮಹಿಳೆಯರು ಕಾಣಿಸ್ಕೊಂಡಿರುವಂಥದ್ದು ಕನ್ನಡ ಸಿನಿಮಾಗಳಲ್ಲಿ ಸಾಕಷ್ಟು ಬಂದು ಹೋಗಿವೆ. ಅಂತಹ ಅನೇಕ ಸಿನಿಮಾಗಳಿವೆ. ನಿಮಗೆ ಯಾವ ಚಿತ್ರಗಳು ಇಷ್ಟ ಆಗುತ್ತೆ, ಹಾಗೆ ಯಾವ ಪಾತ್ರ ನಿಮ್ಮ ಮನಸ್ಸಿಗೆ ಮುಟ್ಟಿದೆ, ಅದರಲ್ಲೂ ಮಹಿಳಾ ಪಾತ್ರ ಯಾವುದು ಮನಸ್ಸಿಗೆ ಮುಟ್ಟಿತ್ತು ಅಂತ ಕೇಳ್ತಾ ಇದ್ದೀನಿ. ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ 9480901013 9480103

ಸ್ನೇಹಿತರೇ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಹಿಳಾ ಪಾತ್ರಗಳು ನಮ್ಮ ಮನಸ್ಸಿಗೆ ಇಷ್ಟವಾದಂಥದ್ದು. ಹಾಗೆ ಮಹಿಳಾ ಪಾತ್ರಗಳು ಆ ಒಂದು ಕನ್ನಡ ಸಿನಿಮಾಗಳಲ್ಲಿ ಯಾವ ರೀತಿ ಪ್ರಮುಖ ಪಾತ್ರವನ್ನು ವಹಿಸಿತು ಅನ್ನೋದ್ರ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಮಹಿಳಾ ಪಾತ್ರಗಳು ಅಂತ ಅಂದ ತಕ್ಷಣ ಮೊದಲಿಗೆ ನಮಗೆ ನೆನಪಾಗೋದು ತಾಯಿ ಪಾತ್ರದಲ್ಲಿ ನಟಿಸಿರುವಂಥ ಅನೇಕ ನಟಿಯರ ಒಂದು ಪಾತ್ರ ನಮಗೆ ಇಷ್ಟ ಆಗುತ್ತೆ. ಅವರು ಆ ಒಂದು ಪರಕಾಯ ಪ್ರವೇಶ ಮಾಡಿದಾಗ ನಿಜವಾಗ್ಲೂ ಈ ಒಂದು ಕ್ಯಾರೆಕ್ಟರ್ ಅವರಿಗೆ ಸೂಟ್ ಆಯಿತು ಅನ್ನೋ ಅಷ್ಟು ಮೆಚ್ಚುಗೆಗೂ ಕೂಡ ಪಾತ್ರವಾದಂತಹ ಪಾತ್ರಗಳನ್ನು ಅನೇಕ ನಟಿಯರು ಈ ತಾಯಿ ಪಾತ್ರದಲ್ಲಿ ನಟಿಸಿದ್ದಾರೆ. ಅಂದರೆ ಅವಳು ತನ್ನದೇ ಆದಂತಹ ಕನಸುಗಳನ್ನು ಹೊತ್ಕೊಂಡಿರ್ತಾಳೆ, ತನ್ನ ನಿರ್ಧಾರವನ್ನು ತಾನು ತಗೋಬಹುದು, ಹಾಗೆ ತನ್ನ ಮಕ್ಕಳ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ನಿಟ್ಟಿನಲ್ಲಿ ತಾನು ಧೈರ್ಯವಾಗಿ ನಿಂತ್ಕೊಂಡು ಆ ಪಾತ್ರವನ್ನು ನಿಭಾಯಿಸ್ತಾರಲ್ಲ, ಅಂಥ ಪಾತ್ರಗಳು ಕೂಡ ಅನೇಕ ತಾಯಂದರಿಗೆ ಒಂದು ರೀತಿ ಮಾರ್ಗದರ್ಶಿ ಅಂತಲೇ ಹೇಳ್ಬೋದು. ಸಾಕಷ್ಟು ಪಾತ್ರಗಳನ್ನು ನಟಿಯರು ಈ ರೀತಿ ತಾಯಿ ಪಾತ್ರದಲ್ಲಿ ನಟಿಸಿ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಾರೆ. ಅಂತಹ ತಾಯಿ ಪಾತ್ರದಲ್ಲಿ ನಟಿಸಿ ನಿಮಗೆ ಇಷ್ಟವಾದಂಥ ನಟಿ ಯಾರು ಅದನ್ನು ಸಂದೇಶದ ಮೂಲಕ ಕಳಿಸಬಹುದು. ಹಾಗೆ ಸಂದೇಶವನ್ನು ಕಳಿಸಿದರೆ ನಮಗೆ ಶುಭಮಂಗಳ ಆರತಿ ನಟನೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಸ್ವಾಭಿಮಾನದ ಜೀವನದ ಹೇಗೆ ನಡೆಸಬೇಕು ಅಂತ ಹೇಳಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಪುಟ್ಟಣ ಕಣ್ಗಾಲ್ ಅವರಿಗೆ ಧನ್ಯವಾದಗಳು ಅಂತ ರಾಜನಹಳ್ಳಿ ಹೊರಳಗೆರೆ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಹಿಳಾ ಪಾತ್ರಗಳು ಅಂದಾಗ ರಂಗನಾಯಕಿ ಚಿತ್ರದ ಆರತಿಯವರ ರಂಗನಾಯಕಿ ಪಾತ್ರ ಕಣ್ಣಿಗೆ ಕಟ್ಟುವಂತಿದೆ ಅಂತ ಹೇಳಿ ಉಮಾ ರವಿಕುಮಾರ್ ಉಜ್ಜನಹಳ್ಳಿ ಚನ್ನಪಟ್ಟಣ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತಾಯಿಯ ಮಡಿಲಲ್ಲಿ ಆರತಿಯ ಪಾತ್ರ ಈಗಲೂ ಕೂಡ ನನ್ನ ನೆನಪಿನಲ್ಲಿ, ಹಲವು ವರ್ಷ ಕಳೆದರೂ ಕೂಡ ಬೇಸರದ ಪಾತ್ರ ನೆನಪಾಗತ್ತೆ ಅಂತ ಹೇಳಿ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ತಾಯಿ ಪಾತ್ರ ಅಂದ ತಕ್ಷಣ ನಮಗೆ ತಾಯಿ ಹಾಡು ಕೂಡ ನೆನಪಾಗುತ್ತಲ್ವಾ? ಎಸ್, ಇದೀಗ ನಿಮಗಾಗಿ ಮತ್ತೊಂದು ಸೂಪರ್ ಡೂಬರ್ ಆಗಿರುವಂತಹ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಹಿಳಾ ಪಾತ್ರಗಳು, ಅದರಲ್ಲೂ ನಮ್ಮ ನೆನಪಿನಲ್ಲಿ ಉಳಿದಂಥ ಪಾತ್ರಗಳು, ಹಾಗೆ ನಮ್ಮನ್ನು ಪ್ರಬುದ್ಧರನ್ನಾಗಿ, ಹಾಗೆ ನಮ್ಮನ್ನು ಸ್ವಾಭಿಮಾನಿಯಾಗಿ ಮಾಡಿದಂಥ ಪಾತ್ರಗಳು, ನಮಗೊಂದು ರೀತಿಯ ಮಾರ್ಗದರ್ಶಕರಾಗಿ ನಟಿಸಿದಂಥ ಮಹಿಳಾ ಪಾತ್ರಗಳ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಅಂದರೆ, ಬಹುತೇಕ ನಟಿಯರ ಪಾತ್ರ ಅಂತ ಅಂದ ತಕ್ಷಣ ನಾಯಕರ ಕಥೆಯ ಸುತ್ತ ಸಾಗ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಸಾಕಷ್ಟು ಬದಲಾಗಿದೆ. ನಾಯಕಿಯೇ ಕಥೆಯ ಕೇಂದ್ರವಾಗಿರುವಂಥ ಸಿನಿಮಾಗಳು ಬರ್ತಾ ಇದೆ. ಅವಳ ಕನಸಾಗಿರ್ಬೋದು, ಅವಳ ಹೋರಾಟ, ಅವಳ ನಿರ್ಧಾರ, ಅವಳ ಬದುಕು, ಇವೆಲ್ಲವೂ ಕೂಡ ಕಥೆ ಆಗ್ತಾ ಇದೆ. ಇದು ಕೇವಲ ಸಿನಿಮಾದಲ್ಲಿ ಆದಂತಹ ಬದಲಾವಣೆ ಅಲ್ಲ, ಸಮಾಜದಲ್ಲೂ ಕೂಡ ಮಹಿಳೆಯರ ಪಾತ್ರದ ಬಗ್ಗೆ ಬದಲಾಗ್ತಾ ಇರುವಂತಹ ದೃಷ್ಟಿಕೋನದ ಪ್ರತಿಬಿಂಬವೂ ಕೂಡ ಹೌದು ಅಂತ ಹೇಳ್ಬೋದು. ಸಾಕಷ್ಟು ಮಹಿಳೆಯರು ಈ ಒಂದು ಸಿನಿಮಾಗಳ ಮುಖಾಂತರವೂ ಕೂಡ ಪ್ರೇರಣೆಯನ್ನು ತೆಗೆದುಕೊಂಡಿದ್ದಾರೆ, ಜೊತೆಗೆ ತಾವೇ ಪ್ರಬುದ್ಧರಾಗಿ ತಮ್ಮ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಿರುವಂಥ ಎಲ್ಲ ಮಹಿಳೆಯರಿಗೂ ಈ ಸಂದರ್ಭದಲ್ಲಿ ಸಲ್ಯೂಟ್ ಹೊಡಿಲೇಬೇಕಾಗತ್ತೆ. ಇದೀಗ ಮತ್ತೊಂದು ಹಾಡು ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ಕಾಯ್ತಾ ಇದೆ. ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.
1: ಹೋಗು ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು, ಹೋಗು ಎನ್ನಲು ನೀ ಯಾರು.

ಸ್ನೇಹಿತರೆ, ಈಗಷ್ಟೇ ಹೆಬ್ಬಟ್ಟು ರಾಮಕ್ಕ ಚಿತ್ರದ ಸುಮಧುರವಾದಂತಹ ಹಾಡನ್ನ ಕೇಳಿದ್ರಿ. ಮನೋಜ್, ವಶಿಷ್ಠ ಹಾಗೂ ಸಂಗಡಿಗರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಅವರು ಸಾಹಿತ್ಯ ಈ ಹಾಡಿಗಿತ್ತು. ಹಾಗೆ ಪೂರ್ಣಚಂದ್ರ ತೇಜಸ್ವಿಯವರ ಸಂಗೀತ ಸಂಯೋಜನೆ ಇತ್ತು. ಸ್ನೇಹಿತರೆ, ಇದರಲ್ಲೂ ಕೂಡ ಹೆಬ್ಬೆಟ್ಟು ರಾಮಕ್ಕ ಸಿನಿಮಾದಲ್ಲಿ ನಟಿ ತಾರಾ ಅವರು ಅಮೋಘವಾಗಿ ನಟಿಸಿದ್ದಾರೆ. ಕೇವಲ ಮಹಿಳೆ ಅಂತ ಅಂದರೆ ಮನೆ ಅಥವಾ ಮನೆಯಲ್ಲಿ ಮಾಡುವಂತಹ ಕೆಲಸ ಅದಿಷ್ಟಕ್ಕೆ ಸೀಮಿತವಾಗಿರದೆ, ಪ್ರೀತಿ ಅಥವಾ ತ್ಯಾಗಕ್ಕೆ ಸೀಮಿತವಾಗಿರದೆ, ಆಕೆಯೂ ಕೂಡ ಕುಟುಂಬವನ್ನ ಮುನ್ನಡೆಸಬಹುದು, ತನ್ನ ಕನಸಿಗಾಗಿ ಹೋರಾಡಬಹುದು, ಹಾಗೆ ತಪ್ಪುಗಳ ವಿರುದ್ಧ ನಿಲ್ಲಬಹುದು, ಹಾಗೆ ಸ್ವಾಭಿಮಾನವನ್ನ ಕಾಪಾಡಿಕೊಳ್ಬಹುದು ಅನ್ನುವಂಥದ್ದನ್ನ ಈ ಒಂದು ಚಿತ್ರದಲ್ಲಿ ಉತ್ತಮವಾಗಿ ತೋರಿಸ್ಕೊಟ್ಟಿದ್ದಾರೆ. ಬದುಕಿನ ಕಥೆಯನ್ನ ತಾನೇ ಬರೆದುಕೊಳ್ಬಹುದು ಅನ್ನುವಂಥದ್ದು ಈ ಒಂದು ಚಿತ್ರದಲ್ಲಿದೆ. ಹಾಗೆ ಇಂತಹ ಪಾತ್ರಗಳು ಪ್ರೇಕ್ಷಕರಿಗೆ ಮನರಂಜನೆಯ ಜೊತೆಗೆ ಒಂದು ಸಂದೇಶವನ್ನ ಕೂಡ ಕೊಡುತ್ತೆ. ಇಂತಹ ಅನೇಕ ಸಿನಿಮಾಗಳು ಬಂದಿದೆ, ಹಾಗೆ ಆ ಪಾತ್ರಗಳು ನಮಗೆ ಇಷ್ಟವಾಗಿರುತ್ತೆ. ಹಾಗೆ ನಿಮಗೆ ಮಹಿಳಾ ಪ್ರಧಾನ ಪಾತ್ರ ಆಗಿರಬಹುದು, ಹಾಗೆ ಆ ಒಂದು ಪಾತ್ರಕ್ಕೆ ಇವರೇ ಸೂಟೇಬಲ್ ಅಂತ ಅನ್ಸೋದಾಗಿರ್ಬೋದು, ಅಥವಾ ಅವರ ಧೈರ್ಯ ಇಷ್ಟ ಆಗಿತ್ತ, ಅವರ ಪ್ರೀತಿನ ಅಥವಾ ಅವರ ತ್ಯಾಗ, ಅವರ ಸ್ವಾಭಿಮಾನನ ಅಂತ ಹೇಳಿ ಸಂದೇಶವನ್ನ ಕಳಿಸಿ. ಹಾಗೆ ಇದೀಗ ಮತ್ತೊಂದು ಸುಮಧುರವಾದಂತಹ ಹಾಡು ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಕನ್ನಡ ಸಿನಿಮಾಗಳಲ್ಲಿ ಅದರಲ್ಲೂ ಅಚ್ಚುಮೆಚ್ಚಿನ ಮಹಿಳಾ ಪಾತ್ರಗಳು, ಹಾಗೆ ನಮ್ಮ ಮನಸ್ಸಿಗೆ ಮುಟ್ಟುವಂಥ ಮಹಿಳಾ ಪ್ರಧಾನ ಪಾತ್ರಗಳ ಬಗ್ಗೆ ಮಾತುಕತೆ ಸಾಗಿತ್ತು. ಹಾಗೆಯೇ ನಮಗೆ ಸಂದೇಶವನ್ನು ಕಲಿಸ್ಕೊಡಿ ಅಂತ ಹೇಳಿದ್ದೆ. ನನಗೆ ಪುಟ್ಟಣ್ಣ ಅವರ ಫಿಲ್ಮ್ಸ್ ಅಷ್ಟು ರೈಟ್ ಚಾಯ್ಸ್ ಅಂತ ಅನಿಸುತ್ತೆ. ಹಾಗೆ ಗೆಜ್ಜೆಪೂಜೆ, ಉಪಾಸನ, ಹಾಗೆ ರಂಗನಾಯಕಿ, ಯುನಿಕ್ ಫಿಲ್ಮ್ಸ್ ಅಂತ ಹೇಳಿ ಸಂದೇಶವನ್ನು ಕಲಿಸಿದ್ದಾರೆ ಸುಮಿತ್ರಾ ಸಂಡೂರ್ನಿಂದ. ಹಾಗೆ ಸಿನಿಚಿಟ್ಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅಮೋಘ ಹಾಡುಗಳು, ಧನ್ಯವಾದಗಳು ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿಯವರು ಸಂದೇಶವನ್ನು ಕಲಿಸಿದ್ದಾರೆ. ಹಾಗೆ ದೇವಾನಂದ ಇಟಗಿ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದಲ್ಲಿ ಸುಹಾಸಿನಿಯ ಪಾತ್ರ ಬಹಳ ಮೆಚ್ಚುಗೆ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಂಸಾರಕ್ಕಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ್ಲು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ, ತಾಯಿ ಪಾತ್ರಕ್ಕೆ ಹೇಳಿ ಮಾಡಿಸಿದಂಥ ಆ್ಯಕ್ಟರ್ ಅಂದರೆ ಅದನ್ನು ಯಾರೂ ಕೂಡ ಬೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಪಂಡ್ರಿಬಾಯಿಯವರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಆರ್ಡರಲ್ಲಿ ಲೀಲಾವತಿ ಅಮ್ಮ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿಗ್ನಿಫಿಕೆಂಟ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಕನ್ನಡ ಸಿನಿಮಾಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನ ಕಳಿಸಿ ಶ್ರೀನಿವಾಸ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿ ಖಂಡಿತವಾಗಿಯೂ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ, ಯಾರಿದು ಸಂದೇಶವನ್ನ ಕಳಿಸಿದ್ದಾರೆ, ಹೆಸರು ಹಾಕಿಲ್ಲ, 9349 ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ತಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಹಾಗೆ ಸಿನಿಮಾಗಳು 3 ಗಂಟೆಯಲ್ಲಿ ಮುಗ್ದೋಗುತ್ತೆ, ಆದ್ರೆ ಪಾತ್ರಗಳು ತೆರೆ ಮೇಲಿಂದ ಮರೆಯಾದ್ರೂ ಕೂಡ ಆ ಪಾತ್ರಗಳು ನಮ್ಮ ಮನಸ್ಸಿನಿಂದ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಾಗಲ್ಲ. ಅದರಲ್ಲೂ ಮಹಿಳಾ ಪಾತ್ರಗಳು ಅದು ಕೇವಲ ಕಥೆಯನ್ನ ಹೇಳೋದಿಲ್ಲ, ನಮಗೆ ಒಂದು ರೀತಿಯ ಬದುಕನ್ನ ಅರ್ಥ ಮಾಡಿಸುವಂತಹ ಹಾಗೆ ಹೊಸ ದೃಷ್ಟಿಕೋನವನ್ನ ಆ ಚಿತ್ರಗಳು ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕನ್ನಡ ಸಿನಿಮಾದಲ್ಲಿ ಮರೆಯಲಾಗದ ಮಹಿಳಾ ಪಾತ್ರಗಳನ್ನ ಈಗಲೂ ಕೂಡ ನಾವು ನೆನಪಿಟ್ಕೊಳ್ತೀವಿ. ಇದು ಕೇವಲ ಸಿನಿಮಾದ ವಿಷಯವಾಗಿರಲಿಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಕನ್ನಡ ಚಿತ್ರರಂಗದ ಮೂಲಕ ಮಹಿಳೆಯ ವಿವಿಧ ಮುಖಗಳನ್ನ ನಾವು ನೆನಪು ಮಾಡಿಕೊಳ್ಳುವಂತಹ ಒಂದು ಸುಂದರ ಪಯಣವಾಗಿತ್ತು ಈ ಸಿನಿಚಿಟ್ಟೆ ಕಾರ್ಯಕ್ರಮ ಅಂತ ಹೇಳ್ತಾ, ನನ್ನೊಂದಿಗೆ ಈ ಪಯಣದಲ್ಲಿ ನೀವು ಕೂಡ ಜೊತೆಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಸುಂದರ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಇದೀಗ ಬ್ಯಾಕ್ ಟು ಬ್ಯಾಕ್ 2 ಹಾಡುಗಳೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆಚೆ ಪ್ರಿಯಾಂಕಾ ಸೋನಲ್.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ಸಮಯ ಈಗ 11:58 ಅಂದ್ರೆ ನಾವಿದ್ದೇವೆ ಆಪ್ಕಿ ಪಸಂದಲ್ಲಿ. ಆಪ್ಕಿ ಪಸಂದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಇದೀಗ ನಿಮ್ಮಿಷ್ಟದ ಹಳೆಯ ಹಿಂದಿ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಬಹುದು ಅಂತ ಹೇಳ್ತಾ ಇದ್ದೀವಿ. ನಿಮ್ಮಿಷ್ಟದ ಹಿಂದಿ ಹಾಡು ಯಾವುದು ಬೇಗ ಬೇಗ ನಮಗೆ ಮೆಸೇಜ್ ಮಾಡಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿಯ ಫಿಲ್ಮ್ ರಾಯಂಬೋದಲ್ಲಿ ಆಪ್ಕಿ ಪಸಂದಲ್ಲಿ ನಿಮಗೆ ಪಸಂದಾಗಿರುವಂತಹ ಗೀತೆಯನ್ನು ರಿಕ್ವೆಸ್ಟ್ ಮಾಡೋದಕ್ಕೆ ಇರುವಂತಹ ಅವಕಾಶ ಇದು. ತುಂಬ ಜನ ಮೆಸೇಜ್ ಕಳಿಸ್ತೀರಿ ಈ ಸಮಯದಲ್ಲಿ, ಅದೇ ನಮಗೆ ಖುಷಿಯಾಗೋದು. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಮಗಾಗಿ ಒಂದು ಗೀತೆ ಬೇಕು ಅಂತ ಹೇಳಿ ಸುಧಾ ಜಯಶ್ರೀ ಸುನೀಲ್ ಅವರು ಕಳಿಸಿದ್ದಾರೆ. ಹಾಗೆ ಸಪ್ರೇಮ್ ನಮಸ್ಕಾರ್ ಅಂತ ಹಿಂದಿಯಲ್ಲೇ ಮೆಸೇಜ್ ಟೈಪ್ ಮಾಡಿ ಕಳಿಸಿದ್ದಾರೆ ಹೀರಾಮಣಿ ವರ್ಮಾ ಮತ್ತು ಸಂಗಡಿಗರು. ಹಾಗೆ ರಘುನಾರಾಯಣ್ ಅವರ ಸಂದೇಶ ಕೂಡ ನಮಗೆ ತಲುಪಿದೆ. ಮತ್ತೆ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಗೋವಿಂದ ಮೆನನ್ ಅವರು ಸಂದೇಶ ಕಳಿಸಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಹಾಗೆ ನೀ ಲಕ್ಷ್ಮೀಪತಿ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು ಸುನೀತಾ ರವಿ ಧಾರವಾಡದಿಂದ, ಹಾಗೆ ನೀ ನಮಗೂ ಕೂಡ ಒಂದು ಹಾಡು ಬೇಕು ಅಂತ ಶ್ರೀನಿವಾಸ್ ಬೆಂಗಳೂರಿನಿಂದ, ಮತ್ತು ನಮ್ಮ ಗೀತೆ ಯಾವಾಗ ಪ್ರಸಾರ ಮಾಡ್ತೀರಿ ಅಂತ ಸುಮಿತ್ರಾ ಅವರು ಸಂಡೂರಿನಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಹಾಗೆ ಮ್ಯಾಮ್ ನಮಸ್ಕಾರ, ನಮಗೂ ಕೂಡ ಒಂದು ಹಾಡು ಬೇಕಿತ್ತಲ್ಲ ಅಂತ ಹೇಳಿ ದಿವಾಕೃಷ್ಣಾಯ್ ಮೂಡುಬಿದ್ರೆಯಿಂದ ಸಂದೇಶ ಕಳಿಸಿದ್ರೆ, ಟಿಫನ್ ಆಯ್ತಾ ಅಂತ ವಿಚಾರಿಸ್ಕೊಳ್ತಾ ತಮಗೆ ಬೇಕಾದಂತಹ ಗೀತೆಯನ್ನು ಮೆಸೇಜ್ ಮಾಡಿದ್ದಾರೆ ಸತೀಶ್ ಕುಮಾರ್ ದೇವ.

ರಾಯನದುರ್ಗದಿಂದ, ಹಾಗೆ ಧಾತ್ರಿ ಹರ್ಷ ಚಿಕ್ಕಲಸಂದ್ರದಿಂದ, ಮತ್ತೆ ಶ್ರೀನಾಥ ಶ್ರೀ ಶಿಲಾ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ನೀವೇ ಮೆಚ್ಚಿದಂತಹ ಗೀತೆಗಳು ಇದೀಗ ಒಂದಾದ ಮೇಲೊಂದರಂತೆ ಗೀತೆ ಮಾಲಿಕೆಯಾಗಿ ಪ್ರಸಾರ ಆಗುತ್ತೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ. ಅಂದಹಾಗೆ ಇವತ್ತು ಟ್ರಿವಿಯಾ ಟೈಮ್ನಲ್ಲಿ ಹೇಮಮಾಲಿನಿ ಅವರ ಕುರಿತಾಗಿ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಆಯ್ತಾ?

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಆಪ್ಕೆ ಪಸಂದ್ನಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಹಾಗೆ ಟ್ರಿವಿಯಾ ಟೈಮ್ನಲ್ಲಿ ಇವತ್ತು ಯಾರ ಕುರಿತಾಗಿ, ಹೇಮಮಾಲಿನಿ ಅವರ ಕುರಿತಾಗಿ ಹೇಳ್ತೀನಿ ಅಂತ ಹೇಳಿದ್ದೆ. ಇದು 1976 ನಡೆದಂತಹ ಒಂದು ಸಂದರ್ಶನದ ತುಣುಕಾಗಿ ಈ ವಿಷಯ ಸಿಕ್ಕಿದ್ದು. ಅಂದರೆ ಈ ಒಂದು ಸಂದರ್ಶನದಲ್ಲಿ ಧರ್ಮೇಂದ್ರ ಅವರ ಕುರಿತಾಗಿ ಹೇಮಮಾಲಿನಿ ಅವರ ಹತ್ರ, ಹಾಗೆ ಹೇಮಮಾಲಿನಿ ಅವರ ಕುರಿತಾಗಿ ಧರ್ಮೇಂದ್ರ ಅವರ ಹತ್ರ ಕೇಳಿದಂತಹ ಇಂಟರ್ವ್ಯೂ ಇದು. ಧರ್ಮೇಂದ್ರ ಅವರ ಕುರಿತಾಗಿ ಹೇಳ್ತಾ ಹೇಮಮಾಲಿನಿ ಅವರು, ನನಗೆ ಇದುವರೆ ತನಕ ಬದುಕಿನಲ್ಲಿ ಇಂಥ ಒಳ್ಳೆಯ ಗೆಳೆಯ, ಇಂಥ ಒಳ್ಳೆಯ ಸ್ನೇಹಿತ ಸಿಕ್ಕೇ ಇರಲಿಲ್ಲ. ಒಂದು ವೇಳೆ ನಾನು ಮುಂದಕ್ಕೆ ಮದುವೆಯಾಗಿ ಪೂರ್ತಿ ಸಿನಿಮಾ ಇಂಡಸ್ಟ್ರಿಯನ್ನು ಬಿಟ್ಟು ಹೊರಟು ಹೋದರೂ ಕೂಡ ಯಾರಾದರೂ ಒಬ್ಬರ ಜೊತೆ ಸಂಪರ್ಕದಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಒಬ್ಬರನ್ನ ನನ್ನ ಲೈಫ್ ಟೈಮ್ ಗೆಳೆಯ ಅಂತ ಅಂದ್ಕೊಳ್ತೀನಿ ಅನ್ನೋ ಹಾಗಿದ್ರೆ ಅದು ಧರ್ಮೇಂದ್ರ ಅವರನ್ನು ಮಾತ್ರ. ಅವರು ಎಂಥ ಸ್ಟಾರ್ ಆಗಿದ್ರೂ ಕೂಡ ಮಗುವಿನಂತಹ ನಿಷ್ಕಪಟವಾದಂತಹ ಮನಸ್ಸಿದೆ, ಅವರ ಕಣ್ಣಿನಲ್ಲಿ ಇರುವಂತಹ ಆಕರ್ಷಣೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಹೇಮಮಾಲಿನಿ ಅವರು ಹೇಳ್ತಾರೆ. ಹಾಗೆ ಹೇಮಮಾಲಿನಿ ಅವರ ಕುರಿತಾಗಿ ಏನನ್ನಿಸ್ತು ಅಂತ ಹೇಳಿ ಧರ್ಮೇಂದ್ರ ಅವರನ್ನ ಕೇಳಿದಾಗ ಅವರು ಹೇಳಿದ್ದೇನು ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ನನಗೆ ಹೇಮಮಾಲಿನಿ ಅಂದ್ರೆ ಇಷ್ಟ ಆಗಿದ್ದೇನೆ, ಅವರಲ್ಲಿ ಸಿನಿಮಾ ತಾರೆ ಎನ್ನುವಂತಹ ಯಾವುದೇ ಹಮ್ಮು ಬಿಮ್ಮು ಇರಲಿಲ್ಲ, ಎಲ್ಲರೂ ನನ್ನ ಸೌಂದರ್ಯವನ್ನು ನೋಡಲಿ, ನನ್ನ ರೂಪರಾಶಿಯನ್ನು ಮೆಚ್ಕೊಳ್ಳಿ ಅನ್ನುವಂಥ ಯಾವುದೇ ಇರಾದೆ ಇರಲಿಲ್ಲ. ತುಂಬಾ ಸಾಧಾರಣವಾದಂತಹ, ತುಂಬಾ ಸೌಜನ್ಯ, ಹಾಗೆ ನಯ ನಾಜೂಕು ವಿನಯ ಮತ್ತೆ ಸಂಕೋಚ ಇರುವಂತಹ ಹುಡುಗಿಯಾಗಿ ನನಗೆ ಆಕೆ ಇಷ್ಟ ಆದ್ರು. ನಾನು ಸಿನಿಮಾ ಅವರ ಜೊತೆ ಮಾಡೋಕೆ ಶುರು ಮಾಡಿದಾಗ್ಲೂ ಕೂಡ ಅವ್ರು ನನ್ನ ಜೊತೆ ಮಾತೇ ಆಡ್ತಾ ಇರಲಿಲ್ಲ, ನನ್ನ ಹತ್ರ ನೋಡ್ ಕೂಡ ನೋಡ್ತಾ ಇರಲಿಲ್ಲ. ನನಗೆ ಇದೊಂಥರ ಆಶ್ಚರ್ಯ ಅಂತ ಅನಿಸ್ತಾ ಇತ್ತು. ಅಂಥ ಒಳ್ಳೆ ಸ್ಟಾರ್ ನಟ ನಾನು, ಸಿನಿಮಾ ಸೆಟ್ನಲ್ಲಿ ಬಂದು ಮಾತಾಡಿಸೋದಿರಬಹುದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಚಹರೆ ಕೂಡ ಇವರಿಂದ ಕಾಣಿಸ್ಲಿಲ್ಲ ನನಗೆ ವಿಶೇಷ ಅಂತ ಅನ್ನಿಸ್ತು. ಆಮೇಲೆ ಕೇಳಿದಾಗ ಹೇಮಮಾಲಿನಿ ಹೇಳಿದ್ದೇನು ಅಂತ ಅಂದರೆ, ನೀವು ತುಂಬ ಬ್ಯುಸಿ ಇರ್ತೀರಿ, ನಾನು ಯಾಕೆ ಡಿಸ್ಟರ್ಬ್ ಮಾಡಲಿ ಅಂತ ಹೇಳಿ ನಾನು ನಿಮ್ಮನ್ನು ಮಾತಾಡಿಸ್ಲಿಲ್ಲ ಅಂತ ಹೇಳಿದ್ದು ಅಂತ. ಹೀಗೆ ಇಬ್ಬರೂ ಕೂಡ ಒಂದೇ ಸಿನಿಮಾದಲ್ಲಿ ನಟಿಸ್ತಾ ಇದ್ರೂ ಕೂಡ ಎಷ್ಟೋ ದಿನಗಳ ಕಾಲ ಇವರಿಬ್ಬರ ಮಧ್ಯೆ ಯಾವುದೇ ಬಗೆಯ ಮಾತುಕತೆ ಇರಲಿಲ್ವಂತೆ. ಅಂದರೆ ಒಬ್ಬರ ಕುರಿತಾಗಿ ಮತ್ತೊಬ್ಬರಿಗೆ ಆರಾಧನಾ ಭಾವ ಮಾತ್ರ ಇತ್ತಂತೆ. ಅಷ್ಟೊತ್ತಿಗಾಗಲೇ ಧರ್ಮೇಂದ್ರ ಅವರಿಗೆ ಮದುವೆ ಆಗಿತ್ತು ಮತ್ತು ಇವರ ಸಂಬಂಧದ ಕುರಿತಾಗಿ ಊಹಾಪೋಹಗಳು ಕೂಡ ಹಬ್ಕೊಂಡಿತ್ತು. ಆದರೂ ಕೂಡ ಅವರು ಆಗಿನ್ನೂ ಬರೀ ಸ್ನೇಹಿತರಾಗಷ್ಟೇ ಉಳಿದಂತಹ ಸಮಯದ ಸಂದರ್ಶನದ ತುಣುಕಿನ ಭಾಗವನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ಹೇಗನ್ನಿಸ್ತು ಈ ಟ್ರಿವಿಯಾ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಂಪು ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದಲ್ಲಿ ನಾವಿದ್ದೇವೆ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಂಬೋದಲ್ಲಿ ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಿ. ನಿಮ್ಮೆಲ್ಲರ ಸಂದೇಶಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಯಾರದೆಲ್ಲ ಸಂದೇಶ ಬಂದಿದೆ ಅಂತ ಹೇಳಿದ್ರೆ, ನಮಗಾಗಿ ಒಂದು ಗೀತೆ ಬೇಕು ಅಂತ ಹೇಳಿ ಅನುಪಮಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮುಕುಂದ, ರೂಪ, ರಮೇಶ್ ಮಠ ಕೋರಮಂಗಲದಿಂದ, ಕುಮಾರ ಪಾರ್ಕಿಂದ ಮತ್ತೊಬ್ರು, ಹಾಗೆಯೇ ಗಣೇಶ್ ಅವರು ಕುವೈತ್ತಿಂದ ಸಂದೇಶ ಕಳಿಸ್ತಾ ಹಾಡುಗಳಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ರೂಪ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ. ಹಾಗೆಯೇ ನಾನೊಬ್ಬ ರಿಟೈರ್ಡ್ ವರ್ಕರ್, ನಾನು ಯಾವುದೇ ಕಾರಣಕ್ಕೂ ಕೂಡ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯ ತನಕ ಬರುವಂಥ ಯಾದೋಂಕಿ ಭಾರತ್ ಅಥವಾ ಆಪ್ಕಿ ಪಸಂದ ಮಿಸ್ ಮಾಡಿಕೊಡೋದೇ ಇಲ್ಲ. ನೀವು ಪ್ರಸಾರ ಮಾಡುವಂಥ ಹಿಂದಿ ಹಾಡುಗಳನ್ನ ಕೇಳೋದಕ್ಕೆ ಕಾಯ್ತಾ ಇರ್ತೀನಿ ಅಂತ ಹೇಳಿ ರಾಜೇಂದ್ರ ಬನಶಂಕರಿಯಿಂದ ಸಂದೇಶ ಕಳಿಸಿದ್ದಾರೆ. ಆಪ್ಕಿ ಪಸಂದ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೆಯೇ ಸದಾಶಿವ ಹುಲಗೂರ ಬನಶಂಕರಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಭಾಗ್ಯಮ್ಮ ಜಗಣ್ಣ, ಹಾಗೆ ನಿರಂಜನ್ ಮಲಸಂದ್ರದಿಂದ, ಹಳೆಯ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ ಇದೇ ಮಾತನ್ನು ಹೇಳಿದ್ದಾರೆ. ನಮಗೂ ಕೂಡ ಒಂದು ಹಾಡು ಬೇಕು ಅಂತ ಹೇಳಿ ಮಹಾಲಕ್ಷ್ಮೀಪುರಂನಿಂದ ಯತೀಂದ್ರ, ಪವನ್ ಮತ್ತು ಫ್ರೆಂಡ್ಸ್ ಸಂದೇಶ ಕಳಿಸಿದ್ದಾರೆ. ಸೂಪರ್ ಹಾಡುಗಳು, ನಮಗೂ ಕೂಡ ಒಂದು ಗೀತೆ ಬೇಕು ಅಂತ ವೆಂಕಟೇಶ್ ತುಬ್ಬಿನಗೆರೆ ಮಂಡ್ಯದಿಂದ. ಮೇಡಮ್, ನಮಗಾಗಿ ಒಂದು ಗೀತೆ ಕೇಳಿಸಲ್ವಾ ಅಂತಿದ್ದಾರೆ ನಾಗೇಂದ್ರ ಈಚಲಗೂಡಿನಿಂದ. ಹಾಗೆಯೇ ರವೀಂದ್ರ ಧಾರವಾಡದಿಂದ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ದಿವ್ಯಜ್ಯೋತಿ ದಾವಣಗೆರೆಯಿಂದ. ಹಾಗೆಯೇ ಶೋಲೆ ಚಿತ್ರದ ಹಾಡು ಬೇಕಿತ್ತಲ್ಲ ಅಂತಿದ್ದಾರೆ, ಕೇಳ್ತಾನೆ ಇರ್ತೀವಲ್ಲ. ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಈ ಸಂದೇಶ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕರೂರು ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜನಗರದಿಂದ ಸಂದೇಶ ಕಳಿಸ್ತಾ ಹೇಳ್ತಾ ಇದ್ದಾರೆ. ಇವತ್ತು ಡಬಲ್ ಡೆತ್ ಆನಿವರ್ಸರಿ, ಒಂದು ಅತ್ಯದ್ಭುತ ನಟ ಎ ಕೆ ಹಾನಗಲ್ ಅವರ 14ನೇ ಪುಣ್ಯತಿಥಿ, ಹಾಗೆಯೇ ನಿರ್ಮಾಪಕ ನಿರ್ದೇಶಕರಾದಂಥ ಎಸ್ ಎಸ್ ವಾಸನ್ ಅವರ 57ನೇ ಪುಣ್ಯತಿಥಿ ಅಂತ ಹೇಳಿ ಸ್ಮರಿಸಿಕೊಂಡಿದ್ದಾರೆ. ನಿಮ್ಮ ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳನ್ನ ಖಂಡಿತ ಪ್ರಸಾರ ಮಾಡ್ತೀವಿ. ಹಾಗೆಯೇ ಗುಲ್ಸಾರ್ ಅವರ ಕುರಿತಾಗಿ ಒಂದು ಅದ್ಭುತವಾದಂಥ ಟ್ರಿವಿಯಾನ ಕೂಡ ಇವರು ಶೇರ್ ಮಾಡಿಕೊಂಡಿದ್ದಾರೆ. ಇವರು ಒಳ್ಳೆಯ ಕವಿ ಮಾತ್ರವಲ್ಲ, ಹಾಗೆ ಬರಹಗಾರರು ಮತ್ತು ಚಿತ್ರಕಥೆಯನ್ನು ಕೂಡ ಬರಿತಾ ಇದ್ರು, ಮತ್ತು ಡೈರೆಕ್ಷನ್ಗೂ ಕೂಡ ಎಷ್ಟೋ ಸಲ ಸಹಾಯ ಮಾಡ್ತಾ ಇದ್ರು. ಹಾಡುಗಳನ್ನ ಬರಿತಾ ಇದ್ರು ಮತ್ತು ಚಿತ್ರಕಥೆ ಬರೆಯೋದ್ರಲ್ಲಿ ಇವರು ಬಿಮಲ್ ರಾಯ್, ಹಿರ್ಷಿದ, ಬಸು ಚಟರ್ಜಿ, ಬಸು ಭಟ್ಟಾಚಾರ್ಯ ಮುಂತಾದವರಿಗೆ ಬಲಗೈಯಾಗಿದ್ರು ಅಂತ ಹೇಳಬಹುದು. ಗುಲ್ಸಾನ್ ಅವರಿಗೆ ಓದೋಂಥ ಹ್ಯಾಬಿಟ್ ಇತ್ತು ಅಂತ ನಿಮಗೆ ಗೊತ್ತಾ? ಹಾಗೆಯೇ ಅವರಿಗೆ ಇದ್ದಂತಹ ಈ ಓದುವಿಕೆಯ ಒಂದು ಹವ್ಯಾಸದಿಂದಲೇ ಅವರಿಗೆ ಕರಿಯರ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಯಿತು ಅಂತ ಗೊತ್ತಾ ಅಂತ ಹೇಳಿ ಕೇಳ್ತಾ ಒಂದಷ್ಟು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. 4 ಆಣೆ 1 ವಾರಕ್ಕಾಗಿ, ಆಯಿತಾ? ಈ ಬಗೆಯಲ್ಲಿ ಇವರು ಪ್ರತಿ ದಿನವೂ ಕೂಡ ಒಂದೊಂದು ಪುಸ್ತಕವನ್ನು ಲೋಕಲ್ ಲೈಬ್ರರಿಯಿಂದ ಪಡೆದುಕೊಳ್ತಾ ಇದ್ರಂತೆ. ಒಂದು ದಿನಕ್ಕೆ 2 ಪುಸ್ತಕವನ್ನು ಮುಗಿಸಿ ಇಟ್ಟು ಬರ್ತಿದ್ರಂತೆ. ಲೈಬ್ರರಿಯನ್ಗೆ ಈ ಒಂದು ವಿಚಾರಕ್ಕೆ ಒಪ್ಪಿಕೊಳ್ಳದೆ ಬೇರೆ ವಿಧಿಯೇ ಇರಲಿಲ್ವಂತೆ. ಹಾಗೆ ಒಂದಿನ ಲೈಬ್ರರಿಯನ್ ಹೇಳಿದಂತೆ, ತುಂಬಾ ದೊಡ್ಡದಾದಂತಹ ದಪ್ಪ ಪುಸ್ತಕ, ಕಿರು ಹೊತ್ತಗೆ ಹಿರಿ ಹೊತ್ತಗೆ ಅನ್ನುವಂತಹ ಪುಸ್ತಕವನ್ನು ಕೊಟ್ಟು ಹೇಳಿದ್ರಂತೆ, 3-4 ದಿನ ಆದರೂ ಕೂಡ ಗುಲ್ಸಾರ್ ಅವರು ಬರಲೇ ಇಲ್ವಂತೆ. ಲೈಬ್ರರಿಯನ್ಗೆ ಖುಷಿ ಆಯ್ತಂತೆ, ಒಂದು ಸ್ವಲ್ಪ ದುಡ್ಡು ಉಳಿಯಿತು ಅಂತ ಹೇಳಿ. ಆದರೆ ಈ ಒಂದು ಪುಸ್ತಕ ಗುಲ್ಸಾರ್ ಅವರ ಬದುಕನ್ನೇ ಬದಲಾಯಿಸ್ತಂತೆ. ಆ್ಯಕ್ಚುಲಿ ಅವರು ಕೊಟ್ಟಂತಹ ಪುಸ್ತಕ, ಲೈಬ್ರರಿಯನ್ ಕೊಟ್ಟಂತಹ ಪುಸ್ತಕ ರವೀಂದ್ರನಾಥ ಟ್ಯಾಗೂರ್ ಅವರ ಪುಸ್ತಕ ಆಗಿತ್ತಂತೆ. ಇದು ಗುಲ್ಸಾರ್ ಅವರ ಬದುಕಿನ ಮೇಲೆ, ಹಾಗೆ ಅವರ ಪ್ರೊಫೆಷನ್ನ ಮೇಲೆ ಅಚ್ಚಳಿಯದ ಒಂದು ಗುರುತನ್ನ ಬಿಡ್ತಂತೆ. ಈ ಒಂದು ಪುಸ್ತಕ ಓದಿದ ನಂತರ ಅವರು ಅವರ ಹೋಮ್ ಟೌನ್ನ ಬಿಟ್ಟು, ಅವರ ಹುಟ್ಟೂರನ್ನು ಬಿಟ್ಟು ಬಾಂಬೆಗೆ ಬಂದು ಸಿನಿಮಾದಲ್ಲಿ ಕರಿಯರ್ ಶುರು ಮಾಡಿದ್ರಂತೆ. ಎಸ್ ಡಿ ಬರ್ಮನ್ ಅವರಿಗೆ ಮೊದಲಿಗೆ ಲಿರಿಕ್ಸ್ನ ಬರೆಯೋದಕ್ಕೆ ಶುರು ಮಾಡಿದ್ರು. ಇದಲ್ಲದೆ ಪಂಚಮ್ ದಾ, ಸಲೀಲ್ ದಾ, ಕಾನು ರಾಯ್, ಜೈದೇವ್, ಕಲ್ಯಾಣ್ ಜಿ, ಆನಂದ್ ಜಿ ಮುಂತಾದ

ಗೆ ಇವರು ಬರೆದಂತಹ ಗೀತೆಗಳು ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಳ್ತು. ಹಾಗೆಯೇ ಇವರು ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ 70s ಪ್ರತಿಯೊಂದು ಕೂಡ ಸಾಮಾಜಿಕ ಕಳಕಳಿ ಇರುವಂತಹ ಹಾಗೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವಂತಹ ಚಿತ್ರಗಳನ್ನ ಮಾಡ್ತಾ ಬಂದರು. ಗುಲ್ಜಾರ್ ಕುಡ್ ಬಿ ದ ಒನ್ ಡೈರೆಕ್ಟರ್ ಹೂ ಕ್ಯಾನ್ ಮೇಕ್ ಫಿಲಮ್ಸ್ ಆನ್ ಪಾರ್ ವಿತ್ ಬಿಮಲ್ ರಾಯ್ ಅಂತ ಹೇಳಿ ಎಷ್ಟೋ ನ್ಯೂಸ್ ಪೇಪರ್ಗಳು ಕೂಡ ಬರೀತಂತೆ. ಅಂದರೆ ಬಿಮಲ್ ರಾಯ್ ಅವರಿಗೆ ಸರಿಸಾಟಿಯಾಗಿ ಮಾಡೋದಕ್ಕೆ ಸಿನಿಮಾ ಸಾಧ್ಯ ಇರೋದು ಗುಲ್ಜಾರ್ ಅವರಿಗೆ ಮಾತ್ರ ಅಂತ ಹೇಳ್ತಾ, ಹಾಗೆ ಗುಲ್ಜಾರ್ ಅವರ ಗೀತೆಗಳು ಕೂಡ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದರೆ ಖಂಡಿತ ಕೇಳಿಸುವಂತ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅದ್ಭುತ ಟ್ರಿವಿಯಾಕ್ಕಾಗಿ.

ಆಕಾಶವಾಣಿ ಎಫ್ಎಂ ರೈಮೋ ಕೇಳ್ತಾ ಇದ್ದೀರಿ. ಗುಲ್ಜಾರ್ ಅವರ ಕುರಿತಾಗಿ ಮಾಹಿತಿಯನ್ನು ಕೊಟ್ವಿ ಅಲ್ವಾ, ಇವಾಗ ಒಂದು ಗೀತೆಯನ್ನು ಕೇಳಿಸ್ತೀವಿ. ಲಾಭೋನ್ಸೆ ಚುಮ್ಲೋ ಅನ್ನುವಂತಹ ಗೀತೆ, ಆಸ್ಥಾ ಚಿತ್ರದಿಂದ ತೆಗೆದುಕೊಂಡಂತಹ ಗೀತೆ. ಇದೇ ಮೊದಲ ಬಾರಿಗೆ ಗುಲ್ಜಾರ್ ಅವರು ಒಂದು ಸಿನಿಮಾಕ್ಕಾಗಿ ಹಾಡಿದ್ದು. ಇದರಲ್ಲಿ ಗುಲ್ಜಾರ್ ಹಾಗೆ ಶ್ರೀರಾಧಾ ಬ್ಯಾನರ್ಜಿ ಅವರು, ಬೆಂಗಾಲಿ ಸಿಂಗರ್, ಈ ಒಂದು ಹಿಂದಿ ಗೀತೆಗೆ ಧ್ವನಿಯನ್ನು ಕೊಟ್ಟಿದ್ರು. ಈ ಒಂದು ಹಾಡಿನ ಒರಿಜಿನಲ್ ಸಾಂಗ್ನಲ್ಲಿ ಗುಲ್ಜಾರ್ ಅವರ ಧ್ವನಿ ನಿಮಗೆ ಕೇಳಿಸುತ್ತೆ, ಆದರೆ ನಮ್ಮ ಆಕಾಶವಾಣಿಯಲ್ಲಿ ಇರುವಂತಹ ಆರ್ಚೈವ್ನಲ್ಲಿ ಗುಲ್ಜಾರ್ ಅವರ ಧ್ವನಿ ಕೇಳಿಸೋದಿಲ್ಲ. ನಿಮಗೆ ನಿಜಕ್ಕೂ ಗುಲ್ಜಾರ್ ಅವರ ಧ್ವನಿಯನ್ನು ಕೇಳಬೇಕು ಅಂತಿದ್ರೆ ಒರಿಜಿನಲ್ ಆಡಿಯೋ ನಿಮಗೆ ಬಹುಶಃ ಆನ್ಲೈನಲ್ಲಿ ಸಿಗಬಹುದು. ಆನ್ಲೈನಲ್ಲಿ ಸಿಕ್ಕಂತಹ ಒರಿಜಿನಲ್ ಆಡಿಯೋದಲ್ಲಿ ನೀವು ಗುಲ್ಜಾರ್ ಅವರ ಧ್ವನಿಯನ್ನು ಕೂಡ ಕೇಳ್ಕೋಬಹುದು. ಈ ಒಂದು ಹಾಡಿನ ಮೂಲಕ ಗುಲ್ಜಾರ್ ಅವರು ಬರೀ ಗೀತ ರಚನೆಕಾರರು ಮಾತ್ರ ಅಲ್ಲ, ಗಾಯಕರಾಗಿ ಕೂಡ ಹೊರಹೊಮ್ಮಿದ್ರು ಅಂತ ಹೇಳಬಹುದು. ಫಸ್ಟ್ ಟೈಮ್ ಒಂದು ಹಾಡನ್ನು ಹಾಡಿದ್ದು ಇದೇ ಚಿತ್ರಕ್ಕಾಗಿ, ಆಸ್ಥಾ ಚಿತ್ರಕ್ಕಾಗಿ. ಕೇಳಿ ಈಗ ಲಾಭೋನ್ಸಿ ಚುಮ್ಲೋ.

ಆಕಾಶವಾಣಿ ಫಿಲ್ಮ್ ರಾಯಂಪುರದಲ್ಲಿ ಆಪ್ಕಿ ಪಸಂದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿಸ್ತಾ ಒಂದು ಗಂಟೆಯ ಹೊತ್ತು ಹೇಗೆ ಕಳೆಯತ್ತೆ ಅಂತ ಗೊತ್ತೇ ಆಗೋದಿಲ್ಲ ನಮಗೆ. ತುಂಬ ಜನ ಸಂದೇಶ ಕಳಿಸಿದ್ದೀರಿ, ಕಿಶನ್ ರೋಷನ್ ಶೋಭಾರಾಣಿ ಹಾಡ್ಲಿಯಿಂದ, ಹಾಗೆಯೇ ಥ್ಯಾಂಕ್ ಯು ಒಳ್ಳೆಯ ಗೀತೆ ಕೇಳಿಸಿದ್ದಕ್ಕೆ ಅಂತ ಮತ್ತೊಬ್ರು. ಗುಲ್ಜಾರ್ ಅವರು ಮೇರಾ ಕುಚ್ ಸಾಮಾನ್ ಅನ್ನುವಂಥ ಹಾಡನ್ನ ಬರೆದಾಗ ಪಂಚಮೂರು ಅಂದಿದ್ರಂತೆ, ಇದೇನಿದು ನ್ಯೂಸ್ ಪೇಪರ್ ಪ್ರಕಟಣೆ ತರಹ ಇದೆ ಅಂತ ಹಾಸ್ಯ ಮಾಡಿದ್ರಂತೆ. ಆದರೆ ಈ ಹಾಡು ಕೂಡ ಸೂಪರ್ ಹಿಟ್ ಆಯಿತು ನೋಡಿ ಅಂತ ಹೇಳಿ ರಾಜೇಂದ್ರ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿದ್ದಾರೆ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಇವತ್ತಿನ ಆಪ್ಕಿ ಪಸಂದ್ ನಮಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಈ ಒಂದು ಗಂಟೆಯ ಹೊತ್ತು ಬಾಲಿವುಡ್ನ ನಾವು ಜೀವಿಸ್ತೀವಿ ಅಂತ ಹೇಳಬಹುದು. ಯಾಕೆ ಅಂದರೆ ಪ್ರತಿಯೊಬ್ಬರ ಬಾಲ್ಯದ ನೆನಪುಗಳು ಒಂದೊಂದು ಹಾಡಿನ ಜೊತೆಗೆ ಬೆಸೆದುಕೊಂಡಿದೆ, ಮತ್ತು ಎಷ್ಟೋ ಹಾಡುಗಳು ನಾವು ಹುಟ್ಟೋಕ್ಕೂ ಮುಂಚೆಯೇ ಬಂದಿರುವಂಥದ್ದು. 1950 1940 ದಶಕದ ಹಿಂದಿ ಗೀತೆಗಳನ್ನು ಕೂಡ ನಮ್ಮಲ್ಲಿ ಇರಿಸಿಕೊಂಡಿದ್ದೇವೆ. ಕೆಲವೊಂದು ಗೀತೆಗಳು ಸಿಗತ್ತೆ ನಮ್ಮಲ್ಲಿ. ಆ ಹಾಡುಗಳು ಬಂದಾಗ ಬಹುಶಃ ನಮ್ಮ ತಾತ ಮುತ್ತ ತಂದರು ಕೇಳಿಯೇ ಎಂಜಾಯ್ ಮಾಡಿದರು ಅಂತ ಅನಿಸುತ್ತೆ. ಆದರೆ 100 ವರ್ಷ ಕಳೆದ ಮೇಲೂ ಕೂಡ ಈ ಗೀತೆಗಳು ಉಳಿಸಿಕೊಂಡಿರುವಂತಹ ಆ ಮ್ಯಾಜಿಕ್ ಫ್ಯಾಕ್ಟರಿ ಏನಿದೆ, ಅದಕ್ಕಾಗಿಯೇ ಬಹುಶಃ ನಾವು ಮತ್ತೆ ಮತ್ತೆ ಕೇಳಬೇಕು ಅಂತ ಆಸೆ ಪಡ್ತೀವಿ ಅಂತ ಅನಿಸುತ್ತೆ. ಅಂತಹ ಅತ್ಯದ್ಭುತ ಗೀತೆಗಳನ್ನ ಕೇಳಿಸುವಂತಹ ಸಮಯವೇ ಬೆಳಗಿನ 11 ರಿಂದ 12 ಗಂಟೆಯ ಸಮಯ. ಆಕಾಶವಾಣಿ ಎಫ್ಎಂ ರಾಯ್ ಎಂಬುದಲ್ಲಿ ಮಿಸ್ ಮಾಡಿಕೊಳ್ಳದೆ ಕೇಳಿಸ್ಕೊಳ್ಳಿ. ಹಾಗೆಯೇ ಬಾಲಿವುಡ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಈ ಎಲ್ಲ ವಿಷಯಗಳನ್ನು ಕೂಡ ಆದಷ್ಟು ಅಥೆಂಟಿಕ್ ಆಗಿ ಇರುವ ಹಾಗೆ ನೋಡ್ಕೊಳ್ತೀವಿ. ಎಷ್ಟೋ ಪುಸ್ತಕಗಳಿಂದ ಸಿಗತ್ತೆ, ಎಷ್ಟೋ ಇಂಟರ್ವ್ಯೂಗಳನ್ನ ಕೇಳಿರ್ತೀವಿ, ಮತ್ತು ಇನ್ನೆಷ್ಟೋ ವಿಷಯಗಳು ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಬರ್ತಾ ಬರ್ತಾ ಬರ್ತಾ ನಮ್ಮನ್ನು ತಲುಪಿರುತ್ತೆ. ಒಂಚೂರು ಮಾಹಿತಿ ಆಚೆ ಈಚೆ ಆಗಿದ್ರೂ ಕೂಡ ನಾವು ಅಭಿಮಾನಿಸುವಂತಹ, ನಾವು ಪ್ರೀತಿಸುವಂತಹ ನಟ, ನಟಿ, ಗಾಯಕ, ನಿರ್ದೇಶಕ, ನಿರ್ಮಾಪಕರ ಕುರಿತಾಗಿ ಮಾತಾಡೋದಕ್ಕೆ ಇರುವಂತಹ ಸಮಯ ಇದು ಅನ್ನೋದನ್ನು ಮತ್ತೆ

0: ಆಕಾಶವಾಣಿ ಕೇಳ್ತಿದ್ದೀರಿ. ನೀನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂಎಫ್ಎಂಇ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅನುಷ್ಠಾನದಲ್ಲಿ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲೇ ಉತ್ತಮ ಪ್ರಗತಿ ಸಾಧಿಸಿದೆ. ಒಟ್ಟು 1279 ಕಿರು ಉದ್ದಿಮೆದಾರರಿಗೆ 97,14,00,000 ರೂಪಾಯಿ ಬ್ಯಾಂಕ್ ಸಹಾಯಧನ ಒದಗಿಸಲಾಗಿದೆ. ಕೇಂದ್ರ ಆಹಾರ ಸಂಸ್ಕರಣಾ ಸಚಿವಾಲಯ ಹೊಸದಿಲ್ಲಿಯಲ್ಲಿ ಆಯೋಜಿಸಿದ್ದ ಪಿಎಂಎಫ್ಎಂಇ ಸಮಾವೇಶದಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಖಾತೆ ಸಚಿವ ಚಿರಾಗ್ ಪಾಸ್ವಾನ್ ಬೆಳಗಾವಿ ಜಿಲ್ಲೆಯ ಸಾಧನೆಯನ್ನು ಗುರುತಿಸಿ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಪ್ರದಾನಿಸಿದರು. ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್ಟಿ ಕೋಳೇಕರ್ ಸನ್ಮಾನ ಪತ್ರ ಸ್ವೀಕರಿಸಿದರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ 2026 ಗಜಪಯಣಕ್ಕೆ ಇಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕ ಚಾಲನೆ ನೀಡಿದರು. ಧಾರ್ಮಿಕ ಪೂಜೆಯ ಬಳಿಕ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಮಹೇಂದ್ರ ಶ್ರೀಕಂಠ ಲಕ್ಷ್ಮೀ ಏಕಲವ್ಯ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿದವು. ರೈತರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾಡಲು ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಪೂರಕ ವಾತಾವರಣ ಇರಲಿದ್ದು 60 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6ರವರೆಗೆ 4 ಕಂದಾಯ ವಿಭಾಗಗಳಲ್ಲಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಈ ಬಾರಿ ಮುಂಗಾರು ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ರಾಜ್ಯಾದ್ಯಂತ ಉಂಟಾಗಿರುವ ನೀರಿನ ಕೊರತೆ ನೀಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಮೋಡ ಬಿತ್ತನೆ ನಿಟ್ಟಿನಲ್ಲಿ 3 ಸಮಿತಿಗಳನ್ನು ರಚಿಸಿ ಮುಂದಿನ 2 ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ.
2: ಕ್ಲೌಡ್ ಸೀಡಿಂಗ್ ಬಗ್ಗೆ ಕಳೆದ 1 ವಾರದಿಂದ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ಸರ್ಕಾರದಲ್ಲೂ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ನೋಡಲ್ ಏಜೆನ್ಸಿನ ನಮ್ಮ KNNMD ಗೆ ಕೊಟ್ಟಿದ್ದೀವಿ. ನೀರಾವರಿ ಇಲಾಖೆ ಮೂಲಕ ಮಾಡ್ತಾ ಇದೀವಿ. ಇವತ್ತು ಮಳೆ ಕಡಿಮೆ ಇದೆ, ಕೆಲವು ಕಡೆ ಬರ್ತಾ ಇದೆ, ಬರಲ್ಲ, ಇವತ್ತು ನಾಳೆ ಈ ತರ ಆಗುತ್ತೆ. ಈ ಒಂದು ಪ್ರಯೋಗ ಮಾಡಿದ್ರೆ ಒಂದ್ ಸ್ವಲ್ಪ ಬರುತ್ತೆ ಅನ್ನೋದು ಜನರ ಒತ್ತಾಯ. ಜನರ ಒತ್ತಾಯ ಇದ್ದಾಗ ಆಟೋಮೆಟಿಕ್ ಆಗಿ ಜನಪ್ರತಿನಿಧಿಗಳು, ಶಾಸಕರು, ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ತಂದಿದ್ದಾರೆ. ಸೊ ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ಒಂದು ಪ್ರಯತ್ನ. K-8 ಸಕ್ಸಸ್ ಸಿಗುತ್ತೆ, ಇದು ಸಿಗಲ್ಲ ಅಂತಲೇ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ 4 ರೆವಿನ್ಯೂ ಡಿವಿಷನ್ ಅಲ್ಲಿ ಎಲ್ಲೆಲ್ಲಿ ಕ್ಲೌಡ್ ಅವೈಲಬಲ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಮಾಡಿ.
1: ಇಂದು ಸೇವಾದಳದ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾ ಎನ್ಎಸ್ ಹರ್ಡೀಕರ್ ಅವರ ಪುಣ್ಯತಿಥಿ. ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಯುವಕರನ್ನು ಸಂಘಟಿಸಿ ಮಾರ್ಗದರ್ಶಿಸಿದ ಕೀರ್ತಿ ಹರ್ಡೀಕರ್ ಅವರದು ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಹರ್ಡೀಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ನಾಡಿನ ವಿವಿಧೆಡೆ ಮುಸ್ಲಿಂ ಬಾಂಧವರು ಶ್ರದ್ದೆ ಹಾಗೂ ಸಂಭ್ರಮದೊಂದಿಗೆ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ 30ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅನಿಸಿಕೆಗಳನ್ನು ಈ ತಿಂಗಳ 28ನೇ ತಾರೀಕು ರಾತ್ರಿ 11:45 ಕಳುಹಿಸಬಹುದು. ಬಾಗಲಕೋಟೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಪಾವತಿಸಬೇಕಾದ ಹೆಚ್ಚುವರಿ 50% ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ

ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬದಲಾಗುತ್ತಿರುವ ಹವಾಮಾನದ ಹಿನ್ನೆಲೆ ಋತುಮಾನ ಜ್ವರದ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ರಾಯಚೂರು ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ನಂದಿತಾ ಎಂಎನ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ 29ನೇ ತಾರೀಖಿನಂದು ಮಧ್ಯಾಹ್ನ 2:45ಕ್ಕೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಬ್ಬರದ ಮಳೆ ಆಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಮ್ಯೂಸಿಕಲಿ ಯೋರ್ಸ್. ನೋ ಡೌಟ್ ಅಬೌಟ್ ದಟ್. ಇವತ್ತು ಬುಧವಾರ, ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲುಗರಿ ಕಾರ್ಯಕ್ರಮ. ಪ್ರತಿ ಬುಧವಾರ ಬಿಟ್ವೀನ್ 12 and 1 ನಾನು ನಿಮ್ಮ ಜೊತೆಯಲ್ಲಿರ್ತೀನಿ. ನಮ್ಮ ಜೊತೆಯಲ್ಲಿ ಸಾಧನೆ ಮಾಡಿದಂಥ ಒಬ್ಬರು ವ್ಯಕ್ತಿ ನಮ್ಮ ಜೊತೆಯಲ್ಲಿರ್ತಾರೆ. ಯಾ ಇವತ್ತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ನಾನು ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತೀನಿ. ನೀವು ಅವರಿಗೆ ಪ್ರಶ್ನೆ ಕೇಳ್ಬೋದು. 9480901013 ಇಸ್ ದಿ ನಂಬರ್ ಟು ಮೆಸೇಜ್. ನಮ್ಮ ಜೊತೆಯಲ್ಲಿ ಇವತ್ತು ಯಾರಿದ್ದಾರೆ ಅಂದರೆ, ಇವ್ರ ಜೊತೆ ಮಾತಾಡೋಕ್ಕೆ ನನಗೆ 1 ಗಂಟೆ ಸಾಲಲ್ಲ. ಅವ್ರು ನಗ್ತಾ ಇದ್ದಾರೆ ಆಲ್ರೆಡಿ, ನಗೋರ್ದೆ. ಈಗ ಅವರು ನಗ್ ತಕ್ಷಣ ಅವ್ರು ಯಾರು ಅಂತ ನೀವು ಹೇಳೋಕ್ಕಾಗಿದ್ರೆ ನನಗೆ ಎಸ್ ಎಮ್ ಎಸ್ ಮಾಡಿ. 9 4 ನೀವು ಸರ್ ನಗ್ತಾರೆ ಮೇಡಮ್. 9480901013 ಇದು ನಂಬರ್ ಟು ಮೆಸೇಜ್. ಕ್ವಿಕ್ಕಾಗಿ ಅವ್ರ ಹೆಸರು ಹೇಳೋಕ್ಕಿಂತ ಮುಂಚೆನೆ ಅವ್ರು ಯಾರು ಅಂತ ಎಸ್ ಎಮ್ ಎಸ್ ಮಾಡಬೇಕು ನನಗೆ. ಇನ್ಫ್ಯಾಕ್ಟ್ ನಾವು ಫ್ಲೈಯರೆಲ್ಲ ಕಳಿಸಿರ್ತೀವಿ, ಫ್ಲೈಯರ್ ನೋಡಿದರೆ ಮಾಡೋ ಸಂತೋಷ. ಇವರು ನಿರೂಪಕಿ, ನಿರ್ಮಾಪಕಿ, ಲೇಖಕಿ, ಒಬ್ಬೊಬ್ಬೊಬ್ಬ ಸಾಕಷ್ಟು ಇದೆ. ಸ್ಪೋರ್ಟ್ಸು, ಯುಪ್ಪು, ಹಾಡ್ತಾರೆ, ಮೌತ್ ಆರ್ಗನ್, ಇಷ್ಟು 1 ಗಂಟೆಯಲ್ಲಿ ಮಾಡೋದು ಮಾತಾಡ್ಸೋಕ್ಕೆ ಸಾಧ್ಯನಾ ಅಂತ. ಐ ಟ್ರೈ ಮೈ ಬೆಸ್ಟ್ ಟಾಕ್ ಟು ಪ್ರವೀಣ ಕುಲಕರ್ಣಿ. ಸರ್, ಮೇಡಮ್ ನಮಸ್ತೆ. ಎಫ್ ಎಂ ರೈನ್ಬೋ ಸ್ಟುಡಿಯೋಗೆ ನಿಮಗೆ ಆತ್ಮೀಯದಂತ ಸ್ವಾಗತ.
2: ನಮಸ್ಕಾರ ಸುಧೀಂದ್ರ ಅವರೇ, ಹೇಗಿದ್ದೀರಾ?
1: ನಾನು ಯಾವಾಗಲೂ ಹೋಶಲ್ಲಿ ಜೋಶಲ್ಲಿ ಇರ್ತೇನೆ. ಇವತ್ತು ನನಗಿಂತ ಜೋಶಲ್ಲಿ ಇರ್ತಾರೆ. ನಾನು ನಿರೂಪಕಿ, ಅದೇ ಹೇಳಿದ್ನ, ನಿರೂಪಕಿ, ನಿರ್ಮಾಪಕಿ, ಲೇಖಕಿ ಅಂತ. ಈ ಕೀ ಕೀ ಕೀ ಬಂದ ತಕ್ಷಣ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮನೇಲಿ ಕೀ ಕಳ್ಕೊಂಡ್ರೆ ಫಸ್ಟ್ ಕೀ ಕೀ ಕೀ ಕೀ ಕೀ ಅಂತ ಹೇಳೋರು ಪ್ರವೀಣ ಕುಲಕರ್ಣಿನಾ ಅಂತ. ಎಷ್ಟು ಚೆನ್ನಾಗಿದೆ ನಿಮಗೆ ಇಷ್ಟೆಲ್ಲ ಮಾಡಿ, ಇಷ್ಟು ಟೈಮ್ ಮನೆಯಲ್ಲೇ ಅಡುಗೆ ಮಾಡಿಕೊಂಡು, ಜೊತೆಗೆ ಮನೇಲಿದ್ದವ್ರ ಜೊತೆಗೆ ಜಗಳ ಆಡೋಕ್ಕೆ ಸಮಯಲ್ಲಿ ಹುಡ್ಕೋತೀರಿ ನೀವು ಅಂತ ಯೋಚನೆ ಮಾಡ್ತಾ ಇದ್ದೆ.
2: ಯಾರು ಬೇಕು ಜಗಳ, ಸುಮ್ಮನೆ ಹೇಳಿ ಅಲ್ವಾ ನಮ್ಮ ಕೆಲಸ ಮಾಡ್ತೀವಿ.
1: ಸರಿ, ಅಲ್ಲ ಬೇಡ ಇಷ್ಟು ಕೆಲಸ ಮಾಡೋಣ ಅಂತ. ಈ ನಿರೂಪಕಿ ಮತ್ತು ನಿರ್ಮಾಪಕಿ, ಲೇಖಕಿ ಎಲ್ಲ ಅಫ್ಕೋರ್ಸ್ ಒಂದೇ ಒಂದೇ ಒಂದೇ ತಟ್ಟೆ, ಇದು ಬೇರೆ ಬೇರೆ ಬೇರೆ ವಿಚಾರಗಳಿದೆ. ನೋಡೋಣ. ಈ ನಿರೂಪಣೆ ನಾನು ಆರಂಭದಲ್ಲಿ ಮಾತನಾಡ್ತಾನೆ ಹೇಳ್ದೆ, ಅಲ್ಲಿಂದ ಶುರು ಮಾಡ್ತೇನೆ. ಮಾತಲ್ಲ ಗೀತೆ ಅಂತ ನಾವು ಬರ್ತಾನೆ ಸುಮತಿ ಮೇಡಮ್, ಮಾತಲ್ಲ ಗೀತೆ ಅಂತ ಒಂದು ಪುಸ್ತಕವನ್ನು. ಇನ್ ಯುವರ್ ಒಪಿನಿಯನ್, ವಾಟ್ ಇಸ್ ನಿರೂಪಣೆ? ನಿರೂಪಣೆ ಅಂದ್ರೆ ಏನು?
2: ನಿರೂಪಣೆ ಅಂದ್ರೆ ಏನು ಅಂತ ಹೇಳೋದು ಕಷ್ಟ.
1: ಯಾಕೆಂದ್ರೆ
2: ನಿರೂಪಣೆ ಅಂದ್ರೆ ಒಂದೇ ವೇದಿಕೆಯಲ್ಲಿ ಮಾಡುವಂತದ್ದು ನಿರೂಪಣೆ ಅಲ್ಲ. ಈಗ ಬೇರೆ ಬೇರೆ ಜಾನರ್ ಅಲ್ಲಿ ನಿರೂಪಣೆ ಮಾಡ್ಬೇಕಾಗತ್ತಲ್ಲ. ಒಂದು ಅವ್ರು ಹೇಳದಂಗೆ ಗೀತೆ ತರ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಗೀತೆಯಾಗಿ ತಗೊಂಡು ಹೋಗ್ಬೋದು. ಆದ್ರೆ ವೇದಿಕೆ ಯಾವ್ದಿರತ್ತೆ ನಿಮ್ಗೆ? ಮೈಕ್ ಇದೆನಾ, ಸ್ಟೇಜ್ ಇದೆನಾ, ಜನಗಳಿದಾರ, ಜನಗಳ ಹಿಂದೆ ಮಾತಾಡ್ತೀರಾ ಅನ್ನೋದು ಎಲ್ಲವನ್ನು ಮ್ಯಾಟ್ರ್ ಆಗೋದ್ರಿಂದ ಇದು ತುಂಬಾನೇ ದೊಡ್ಡದು ಅಂತ ಅನ್ಸುತ್ತೆ. ತುಂಬಾ ಈಸಿಯಾಗಿ ನಾನು ನಿರೂಪಣೆ ನಿರೂಪಣೆ ಏನಾದ್ರು ನಿರೂಪಕಿ ಅಂತ ಹೇಳ ಆ ಥರ ಅಲ್ಲ. ಇದು ತುಂಬಾ ಒಂದು ದೊಡ್ಡ ಜವಾಬ್ದಾರಿ ಇರುವಂತಹ ಒಂದು ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಕರೆಕ್ಟ್. ಮೊನ್ನೆ ಒಬ್ಬರನ್ನ ಮೀಟ್ ಮಾಡಿದೆ, ಅವ್ರು ಹೇಳ್ತಾ ಇದ್ರು ಜನರಲ್ ಆಗಿ ಏನಾಗಬೇಕು ಅಂತ ಕೇಳ್ತೀವಿ ಅಲ್ವಾ, ಏನಾಗಬೇಕು ಅಂತ ಕೇಳಿದ್ರೆ ಆಸ್ ಅ ಯಂಗ್ ಚಾಪ್, ಐವನ್ ಜೆನ್ ಜಿ, ಅವರು ನಾನು ಮಾತಾಡ್ತಾ ನಾನು ನಿರೂಪಣೆ ಉದ್ಘೋಷಕ, ನಿರೂಪಣೆ ಆರ್ಜಿ ಆಗ್ಬೇಕು ಸರ್. ನಾನು ಆರ್ಜಿ ಯಾಕೆ ಹಾಕಕ್ ಹೋಗ್ತೀವಪ್ಪ ಅಂತ
2: ಹೇಳಿದೆ.
1: ಗೊತ್ತಿಲ್ಲ ಯಾಕೆ ಕೇಳಿದೆ, ಯಾಕೆ ಆಗ್ಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ಆನ್ಸರ್ ಇಲ್ಲ,
2: ಹೌದು
1: ಆಗ್ಬೇಕು ಅಂತ.
2: ಬೇಕು, ಅದೊಂದು ಪ್ಯಾಷನ್ ಅದು. ಯಾಕೆಂದ್ರೆ ಒಂದು ವೇದಿಕೆ ಮೇಲೆ ನೀವು ಕಾರ್ಯಕ್ರಮ ನಡ್ಸ್ಕೊಡ್ತೀರಾ ಅಂತಂದ್ರೆ ಜನಗಳ ನಿಮ್ ಎದುರುಗಡೆ ಕಾಣಿಸ್ತಾ ಇರ್ತಾರೆ. ಸೊ ಆ ಒಂದು ಕಾರ್ಯಕ್ರಮದ ಕಂಪ್ಲೀಟ್ ಜವಾಬ್ದಾರಿ ನಿಮ್ಮೇಲಿರತ್ತೆ. ಸೊ ಜನಗಳಿಗೆ ನೀವು ಯಾವ ರೀತಿ ನಿಮ್ಮ ಶೈಲಿಯಲ್ಲಿ ಮುಟ್ಟಿಸ್ತೀರಾ, ಅದು ಒಂದು ಪ್ಯಾಷನ್ ಆಗಿ ನೀವು ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರತ್ತೆ. ಜಸ್ಟ್ ಸುಮ್ಮನೆ ಹಾಗೇ ಒಂದು ಮೊನೊಟೊನಿಸ್ ಅಲ್ಲದೆ ಹೌದು. ಇನ್ನೊಂದು ಟಿವಿಯಲ್ಲಿ ಬರುವಾಗ ಅದು ಬೇರೆ ರೀತಿ ಆಗುತ್ತೆ. ನೀವು ಯಾವ ಕಾರ್ಯಕ್ರಮ ನಡೆಸ್ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ನಿರೂಪಣೆ ನಿರ್ಬಂಧವಾಗಿರುತ್ತೆ.
1: ಈ ನಿರೂಪಣೆ ಅನ್ನೋದು ರಾಯಚೂರಿನಲ್ಲಿ ಇರಬೇಕಾದ್ರೆ ಹುಟ್ಟಿದ್ದ?
2: ಹೌದು, ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಐ ಆಮ್ ಬೋರ್ನ್ ಆನ್ ದ ಸ್ಟೇಜ್ ವಿತ್ ಮೈಕ್ ಅಂತ ಹೇಳ್ತೀನಿ ಆಕ್ಚುಲಿ. ಆಮೇಲೆ ಜನಗಳ ಮಧ್ಯೆ ನಾನು ಮಾತು, ಹಾಡು, ಮೊನೊ ಆಕ್ಟಿಂಗು, ಏಕಪಾತ್ರ ಅಭಿನಯ ಎಲ್ಲವೂ ನಾನು 4 ವರ್ಷ ಇರುವಾಗಿಂದನೇ ಬಂದ್ಬಿಟ್ಟಿದೆ. ನಮ್ಮ ತಂದೆ ಮ್ಯಾಥಮೆಟಿಷಿಯನ್ನು ಆಕ್ಚುಲಿ, ಸ್ಟೂಡೆಂಟ್ಸ್ ಟ್ಯೂಷನ್ ಹೇಳ್ತಾ ಇದ್ರು, ಸಾವಿರಾರು ಜನಕ್ಕೆ ಟ್ಯೂಷನ್ ಹೇಳೋರು, ಮನೆಗೆ 100 ಜನ ಟ್ಯೂಷನ್ ಸ್ಟೂಡೆಂಟ್ಸ್ ಬರೋರು. ನಮ್ಮ ತಂದೆ ಏನ್ ಮಾಡೋರು, ನಾನು ಚಿಕ್ಕವಳಿರೋ ಏ ಪ್ರವೀಣ ಬಾಯಿಲಿ ಬಾಯಿಲಿ ನಿಂತ್ಕೋ, ಒಂದು ಹಾಡು ಹೇಳು ಅನ್ನೋರು, ಒಂದ್ ಕತೆ ಹೇಳೋ ಅನ್ನೋರು, ಏನೋ ಒಂದ್ ಶಾಲೆಯಲ್ಲಿ ಮಾಡಿರೋದನ್ನೇ ಒಂದ್ ಇಷ್ಟು ಜನ ಮುಂದೆ ಮಾಡಿಸ್ಬಿಡೋರು ಅವ್ರು ಸುಮ್ನೆ ನನ್ ಕ್ಲಾಸ್ ಅಲ್ಲಿ ಮಾಡಿರೋ. ಆ ರೀತಿಯಾಗಿ ನನ್ಗೆ ಧೈರ್ಯ ಬಂದಿದ್ದು ಅವಾಗಿಂದಾನೇ ಅಂತ ಹೇಳ್ಬೋದು. ಸೊ ಆ ರೀತಿ ಶಾಲೆಯಿಂದಾನೇ ಶುರು ಆಗಿದೆ. ಪ್ರತಿಯೊಂದು ನಾಟಕದಲ್ಲಿರ್ಬೋದು, ಭಾಷಣ ಸ್ಪರ್ಧೆಯಲ್ಲಿರ್ಬೋದು, ಕನ್ನಡ ಹಿಂದಿ ಎಲ್ಲಾ ರೀತಿಯ ಹಾಡಿರ್ಬೋದು, ಸ್ಟೇಜ್ ಮೇಲೆ ಏನ್ ಕೊಟ್ರು ನಾನು ಮಾಡಿ ಬರಬೇಕು, ಪ್ರೈಸ್ ತಗೊಂಬರ್ಬೇಕು ಅನ್ನೋದು ಒಂದು ಛಲ. ನನ್ಗೆ ತುಂಬಾ ಖುಷಿ ಕೊಡೋದಂತದ್ದು ಅದು.
1: ಅದು ಛಲ ಅಲ್ಲ ಬಿಡಿ, ಮೋರ್ ದನ್ ಛಲ ಇದು.
2: ಹೌದು,
1: ಛಲ ಅಂದ್ರೆ ಒಂದೇ ಮಾಡೋದು, ಇಷ್ಟೊಂದು ಕೆಲಸ ಮಾಡಬೇಕು ಅವಾಗಲೇ ಕನ್ಸ್ಕೊಂಡಿದ್ದ ಬೆಂಗಳೂರಿಗೆ ಬರಬೇಕು?
2: ಖಂಡಿತವಾಗಿ. ನನ್ನ ಮೂಲತಃ ನನ್ನ ಊರು ರಾಯಚೂರು, ಮೂಲತಃ ಅಪ್ ಟು ಡಿಗ್ರಿವರೆಗೂ ಅಲ್ಲೇ ಓದಿರೋದು. ಸೊ ಅವಾಗಿನ ನಾನೇನು ಶಾಲೆಯಲ್ಲಿ, ಅಲ್ಲೂ ರಾಯಚೂರು ಆಕಾಶವಾಣಿಯಲ್ಲೂ ಹೋಗ್ತಾ ಇದ್ದೆ ನಾನು. ಅಲ್ಲೂ ಏನೋ ಭಾಷಣಗಳು ಮೂರು ತಿಂಗಳಿಗೆಲ್ಲ ಕರೆಯೋರು, ನಾಲ್ಕೈದು ಪೇಜಸ್ ಎಲ್ಲ ಬರ್ಕೊಂಡು ಹೋಗಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಭಾಷಣ ಮಾಡೋದು. ಆಮೇಲೆ ನಂದೇ ಒಂದಿಷ್ಟು ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಏನೋ ಒಂದು ಕಾರ್ಯಕ್ರಮ ಮಾಡಿ ಬಂದ್ಬಿಡೋದು, ಅಂತಾಕ್ಷರಿ ಕಾಂಪಿಟೇಷನ್, ನಾ ನಿರೂಪಣೆ ಒಂದಿಷ್ಟು ಜನಕ್ಕೆ ಹಾಡಿಸೋದು, ಆ ಥರ ಎಲ್ಲ ಮಾಡ್ಕೊಂಡು ಬಂದಿರೋದು ರೇಡಿಯೋಗೆ ಅವಾಗಿಂದನು. ಸೊ ಅವಾಗ ಅನಿಸ್ತದೆ ಅಯ್ಯೋ ಬೆಂಗಳೂರಿಗೆ ಹೋಗ್ಬೇಕು. ಅವಾಗೆಲ್ಲ ಬರೀ ಚಂದನ ಟಿ ವಿ ಒಂದೇ ಇತ್ತಲ್ವ ನಾವು ಚಿಕ್ಕವರಿರುವಾಗ. ಅವಾಗಿಂದನು ಒಂದು ಆಸೆ ಇತ್ತು, ದೂರದರ್ಶನ ಟಿ ವಿಯಲ್ಲಿ ಕಾಣಿಸ್ಕೋಬೇಕು, ಆಕಾಶವಾಣಿ ಬೆಂಗಳೂರಲ್ಲಿ ಹೋಗಿ ಮಾಡಿದ್ರೆ ಇನ್ನೂ ಎಲ್ಲರೂ ಕೇಳ್ತಾರಲ್ವಾ
1: ರೇಡಿಯೋದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಯಾವ್ದಾದ್ರು ಅನ್ಕೊಂಡಿದ್ರ?
2: ಇವಾಗ ಫೋಟೋ ಇದೆ ರೇಡಿಯೋದಲ್ಲಿ, ಬಂದು ಕೂತ್ರೆ ಈಗ ನೋಡಿ ಒಂದ್ ಸೆಲ್ಫಿ ಫೋಟೋ ಹಾಕೊಂಡು ನಾವು ಬಂದಿದೀವಿ ಅಂತ ತೋರಿಸ್ಬೋದು. ಬಟ್ ಅವಾಗ ಆಗಲ್ಲ, ಧ್ವನಿ ತುಂಬಾನೇ ಮುಖ್ಯ ಆಗಿರ್ತಿತ್ತು.
1: ನಾನು ರೇಡಿಯೋದಲ್ಲಿ ಕಾಣಿಸ್ಕೋಬೇಕು ಅನ್ಕೊಂಡಿದ್ದೆ, ಚೆನ್ನಾಗಿದೆ.
2: ಇಲ್ಲ, ದೂರದರ್ಶನ ಏನಿತ್ತಲ್ವಾ, ಸೊ ಹೀಗಾಗಿ ಈಗಲೂ ಕೂಡ ದೂರದರ್ಶನ ನಿರೂಪಕಿಯಾಗಿನೇ ನಾನು ಗುರುತಿಸ್ಕೊಳ್ತಿರೋದು ಖುಷಿ ಇದೆ.
1: ಆಹಾ ಎಂತ ರುಚಿ!
2: ಹೌದು,
1: ಆ ವಿಚಾರವಾಗಿ ಮಾತಾಡೋಣ. ಇನ್ನು ಸಾಕಷ್ಟು ಇದೆ ನಿಮ್ಮ ಜೊತೆ ಮಾತಾಡೋಕೆ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಪ್ರವೀಣಾ ಕುಲಕರ್ಣಿ ಅವರಿದ್ದಾರೆ, ನಿರೂಪಕಿ, ನಿರ್ಮಾಪಕಿ, ಲೇಖಕಿ. ವೆರಿ ಇಂಟ್ರೆಸ್ಟಿಂಗ್. ಅವ್ರ ಜೊತೆ ಮಾತಾಡದ ಮಾತುಗಳನ್ನು ಶುರು ಮಾಡಿದ್ವಿ. 9480901013 ಇದೆ ನಂಬರ್ ಟು ಮೆಸೇಜ್.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:14 ಆಗಿದೆ. ಪ್ರವೀಣಾ ಕುಲಕರ್ಣಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಾನು ಆಗಲೇ ಹೇಳಿದೆ, ಅವರು ನಿರೂಪಕಿ, ನಿರ್ಮಾಪಕಿ, ಲೇಖಕಿ. ಹಾಂ, ಇಷ್ಟು ಕೀಗಳಿವೆ ಅವ್ರ ಜೊತೆ ಮಾತನ್ನು ಆಡಬೇಕಂದ್ರೆ 1 ಗಂಟೆ ಸಾಲಲ್ಲ ಅಂತ. ಬಟ್ ಡೆಫಿನೆಟ್ಲಿ ಇಲ್ಲಿ 1 ಗಂಟೆಯಲ್ಲಿ ತುಂಬ ವಿಷಯಗಳನ್ನು ಕವರ್ ಮಾಡ್ತೀನಿ. ಯಾ, ಆಸೆಗಳು ನಾವು ಎಲ್ಲೋ ಇರ್ತವೆ. ನವಿಲು ಗರಿ ಗರಿ ಗೆದ್ದ ಹಾಗೆ. ಹಾಂ, ಹೌದಲ್ವಾ? ಒಂದೊಂದು ಗರಿ ಗೆದ್ದಾಗ ಎಲ್ಲೆಲ್ಲೋ ನಾವು ಎಲ್ಲಿ ನೋಡಿ, ರಾಯಚೂರಲ್ಲಿ, ಬೆಂಗಳೂರಲ್ಲಿ ಇಲ್ಲಿ ಬರಬೇಕು ಅಂತ. ಸೊ ಬಂದಾಗ ನಿಮಗೆ ಸಿಕ್ಕಿದ ಅವಕಾಶ ಏನು, ಏನ್ ಮಾಡಿದ್ರಿ, ಎಲ್ಲಿ ಜಾಯಿನ್ ಆದ್ರಿ?
1: ಆಕ್ಚುಲಿ ರಾಯಚೂರು, ನನ್ಗೆ ಫಸ್ಟ್ ರಾಯಚೂರಲ್ಲಿ ಡಿಗ್ರಿ ಮುಗಿದ ತಕ್ಷಣ ಫಸ್ಟ್ ರಾಯಚೂರು ಬಿಟ್ಟು ಬೆಂಗಳೂರಿಗೆ ಬರಬೇಕು, ಅದು ನನ್ನ ಕನಸಾಗಿತ್ತು.

0: ಸೊ ಏನಂದ್ರೆ ದೇವ್ರ ದಯದಿಂದ ನನಗೊಂದು ಜಾಬ್ ಸಿಕ್ತು ಸಹಾರಾ ಇಂಡಿಯಾ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ನನಗೆ ಜಾಬ್ ಬಂತು. ಇಟ್ಸ್ ಅ ಪ್ಯಾರಾಬ್ಯಾಂಕಿಂಗ್ ಡಿವಿಷನ್. ಬ್ಯಾಂಕಿಂಗ್ ಎಕ್ಸಾಮ್ ಮೂಲಕ ಬೆಂಗಳೂರಿಗೆ ಬಂದು ಎಕ್ಸಾಮ್ ಬರೆದು ಇಂಟರ್ವ್ಯೂ ಎಲ್ಲ 4-5 ರೌಂಡ್ ಇತ್ತು, ಮುಗಿಸಿ ನಂಗೆ ಆಫರ್ ಬಂತು. ಹುಬ್ಳಿಗೆ ಪೋಸ್ಟಿಂಗ್ ಸಿಕ್ತು, ಆದ್ರೆ ನಂಗೆ ಬೆಂಗಳೂರಿಗೆ ಬೇಕಿತ್ತು. ಅದು ಬೇಜಾರಿತ್ತು. ಅವ್ರು ರಾಯಚೂರಲ್ಲೇ ಇದೆ ಬ್ರಾಂಚು, ರಾಯಚೂರಲ್ಲಿ ತಗೊಳ್ಳಿ. ಇಲ್ಲ ಇಲ್ಲ, ನನ್ನ ರಾಯಚೂರಲ್ಲಿಲ್ಲ, ಬೆಂಗಳೂರು ಬರ್ಬೇಕು. ನಾನು ಯಾಕೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಇಂಟರ್ವ್ಯೂ ಕೇಳಿಲ್ಲ. ಇಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ, ಅವಕಾಶಗಳಿದೆ. ನನ್ನ ಒಂದು ಟ್ಯಾಲೆಂಟ್ ಪ್ರತಿಭೆಗೆ ನನಗೆ ಇಲ್ಲಿ ಅವಕಾಶ ಹುಡ್ಕೊಂಡು ನಾನು ಬೆಂಗಳೂರಿಗೆ ಬರಬೇಕು ಫಿಕ್ಸ್ ಇದ್ದೆ ನಾನು. ಬಟ್ ಕೊಡ್ಲಿಲ್ಲ, ಹುಬ್ಳಿ ಕೊಟ್ರು, ಬಿಡ್ಲಿಲ್ಲ. ನಾನು ಬೆನ್ ಹತ್ತಿ ಹತ್ತಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಮಾಡಿಕೊಂಡು 1998 ನಾನು ಬೆಂಗಳೂರಿಗೆ ಕಾಲಿಟ್ಟೆ. ಕೊನೆಗೆ ಅದು ಇದು ಎಲ್ಲ ಹೇಳ್ಕೊಂಡು
1: ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವ್ರು ಸ್ವಲ್ಪ ಛಲ ಜಾಸ್ತಿ ಇರುತ್ತೆ ಅವರಿಗೆ. ನೀವು ಏಪ್ರಿಲ್ ತಿಂಗಳ
0: ನಾನು ಏಪ್ರಿಲ್
1: ನೋಡಿದ್ರೆ
0: ಸೊ ಬೆಂಗಳೂರಿಗೆ ಬಂದಾಗ ಇಲ್ಲಿ ನಾನು ಮಾಸ್ಟರ್ಸ್ ಮಾಡಿಕೊಂಡೆ ಎಮ್ ಸಿ ಎ ಜಾಬ್ ಮಾಡ್ತಾ ಸಹಾರಾ ಇಂಡಿಯಾದಲ್ಲಿ ಜಾಬ್ ಮಾಡ್ತಾ ಮಾಡ್ತಾ. ಬಟ್ ನನ್ನ ಕೆಲಸನೂ ಹೇಗಿತ್ತು ಅಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಎಲ್ಲ ಇದ್ರೂ ಕೂಡ ನಾನು ಮಾಡ್ತಿರೋ ಕೆಲಸ ಅಡ್ಮಿನಿಸ್ಟ್ರೇಷನ್ ಕಮ್ ಹೆಚ್ ಆರ್ ಇತ್ತು. ಸೊ ಹೀಗಾಗಿ ನಾನು ಅದರಲ್ಲಿ ಹೆಚ್ಚಿನ ಓದಬೇಕು ಅಂತ ಭಾರತೀಯ ವಿದ್ಯಾಭವನದಲ್ಲಿ IRPM ಮಾಡಿಕೊಂಡೆ. ಸೊ ಅಲ್ಲಿ ಬಂದಾಗ ಒಂದು ಸ್ವಲ್ಪ ಎಲ್ಲ ನನಗೆ ಅವಕಾಶಗಳು ಸಿಕ್ತು. ಅಲ್ಲಿಂದ ಬಹಳಷ್ಟು ಜನ ಪರಿಚಯ ಆಯಿತು, ವೇದಿಕೆಗಳು ಸಿಕ್ತು. ಇಲ್ಲಿ ಯೂತ್ ಆರ್ಟಿಸ್ಟ್ ಅಂಡ್ ರೈಟರ್ಸ್ ಗಿಲ್ಡ್ ಸೇರಿಬಿಟ್ಟು ಪ್ರತಿ ಬುಧವಾರ ಶುಕ್ರವಾರ ನಿರೂಪಣೆ ಏನಿರುತ್ತಲ್ಲ ಸೇವಾ ಸಂಧಾನ, ಅಲ್ಲಿ ರವೀಂದ್ರ ಕಲಾಕ್ಷೇತ್ರ ಅಲ್ಲಿ, ಸೊ ಕನ್ನಡ ಭವನದಲ್ಲಿ, ಯವನಿಕದಲ್ಲಿ, ಹೀಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತಾ ಹೋಯಿತು ಮಾಡ್ತಾ ಹೋದೆ. ಸೊ ನಂಗೆಲ್ಲ ಸಜ್ಜನರ ಸಂಘದಿಂದ ಟಿವಿಗೂ ಅಮೋಘ ಚಾನಲ್ ಮಾಡಿದೆ ಫಸ್ಟ್ ನಂದು ಶೋ ಮಾಡಿರೋದು ಲೈವ್ ಶೋ ಟಿವಿಗೆ. ಸೊ ಅಲ್ಲಿ ಒಂದಿಷ್ಟು 2 ವರ್ಷ ಮಾಡಿದ್ಮೇಲೆ ನಂಗೆ ದೂರದರ್ಶನಕ್ಕೆ
1: ಮಾತಾಡ್ತಾ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಕಡೆ ಸಜ್ಜನರು ಸಿಕ್ಕರು ಅಂತ ಹೇಳಿದ್ರಿ. ಸಜ್ಜನರ ಸಂಘ ಏನಾಗಿತ್ತು ಪರಿಯು ಅಂತ
0: ಇನ್ನೊಂದು ಹಾಡು ಹೇಳ್ತೀನಿ ಅದನ್ನೇ. ಸಜ್ಜನರ ಸಂಘ ನನ್ನ ಫೇವರೇಟ್ ಸಾಂಗ್ ಅದು, ದಾಸರ ಪದಗಳಲ್ಲಿ.
1: ಅಲ್ಲಿ ಯಾಕೆ ಅಂತಂದ್ರೆ ನಾನು ನೋಡಿ, ನಿಮಗೆ ಈಗ ದಾಸ ಸಾಹಿತ್ಯ ನಿಮ್ಗೆ ತುಂಬಾ ಇಷ್ಟ, ದಾಸ ಸಾಹಿತ್ಯ ಹಾಡ್ತೀರಿ ಅಂತ ಹೇಳಿದಲ್ವಾ, ಒಂದೆರಡು ಸಾಲ ನಿಮಗೋಸ್ಕರ ಹಾಡ್ಬೋದು.
0: ಎಸ್, ರಾಯಚೂರು ಅಂದ್ಮೇಲೆ ಅದು ದಾಸರ ಊರು, ಸಾಕಷ್ಟು ದಾಸರಲ್ಲಿ. ಹೌದು, ಅಲ್ಲಿನ ಅಲ್ಲಿಯವರೇ ದಾಸರ ಊರು ಅಂತ ಹೇಳ್ತಾರೆ. ಮಂತ್ರಾಲಯ ಹತ್ರ, ಹೌದು, ಮಾನ್ವಿ ಆ ಕಡೆ ಎಲ್ಲ ಸುಮಾರು ದಾಸರ ಅಲ್ಲಿನೇ ಬೆಳೆದು ಎಷ್ಟೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಇಡೀ ಜಗತ್ತಿಗೆ ಕೊಟ್ಟಿರೋ ದಾಸರ ಪದಗಳು ಈಗ ಅಷ್ಟು ಫೇಮಸ್ ಆಗಿದೆ.
1: ಎರಡು ಸಾಲ ನಮಗೋಸ್ಕರ ಹಾಡ್ಬಿಡಿ, ಯಾಕಂದ್ರೆ ನಂಗೆ ಗೊತ್ತು ನೀವು ಹಾಡೋದು ಬೇರೆ ಬೇರೆ ತರ ಹಾಡ್ತೀರಾ.
0: ಇಲ್ಲ, ದಾಸರ ಪದಗಳು ಫಸ್ಟ್
1: ಹಾಡ್ತೀನಿ
0: ಸುಮ್ಮನೆ ಹಾಗೇನೆ. ಓಕೆ, ಈಗ ಬಂತಲ್ಲ ಸಜ್ಜನರ ಅಂತ ಹೆಸರು ಬಂತಲ್ಲ, ಅದೇ ಇದರಂದೇ ಒಂದು ಹಾಡ್ತೀನಿ. ನನ್ನ ಫೇವ್ರೇಟ್ ಸಾಂಗು, ಚಿಕ್ಕವಳಿದ್ದಾಗಿಂದ ಅದು ಹಾಡ್ತಿರೋದು ಪುರಂದರದಾಸರದು.

0: ಆಯ್ತು, ಬೆಂಗಳೂರಿಗೆ ಒಂದು 20 ವರ್ಷ ಆಯ್ತಾ ನೀವು?
1: ಆಯ್ತಲ್ಲ,
0: ಮ್ಯಾನಿಫೆಸ್ಟೇಷನ್ ಅಂತ ಇರುತ್ತಲ್ಲ, ಯಾವತ್ತೂ ನಾವು ಎದ್ ಭಾವ ತದ್ ಭಾವತಿ ಅಂತ ಭಾವನೆಗಳನ್ನ ಚೆನ್ನಾಗಿ ರೂಪಿಸ್ಕೊಳ್ಬೇಕು ನಾವು. ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಭಾವನೆಗಳು ಚೆನ್ನಾಗಿದ್ರೆ ಒಳ್ಳೆಯದು ಅಂತ. ಆಮೇಲೆ ನನಗೆ ಯಾರೋ ಹೇಳಿದ್ರು ಪಕ್ಕದಲ್ಲಿ, ಸುಧೀಂದ್ರ ಇದು ನಿಮ್ಗೆ ಅಪ್ಲೈ ಆಗಲ್ಲ ಅಂತ. ಯಾವತ್ತು ನನ್ನ ಹೌದು ಹೌದು, ನನ್ನ ಜನ ತುಂಬಾ ಜನ ಹೇಳ್ತಾರೆ ಎಷ್ಟು ಪಾಸಿಟಿವ್ ಆಗಿರ್ತಾರೆ ಹೇಗೆ ಅಂದ್ರೆ, ಯಾ ಐ ಆಮ್ ವೆರಿ ಪಾಸಿಟಿವ್ ಪರ್ಸನ್. ಅದಕ್ಕೆ ಹೇಳಿದೆ ನಾನು, ಅದಕ್ಕೆ ನಾನು ಪಾಸಿಟಿವ್ ಆಗಿದ್ದಕ್ಕೆ ನನಗೆ ಕರೋನಾ ಪಾಸಿಟಿವ್ ಆಗಿತ್ತು ಅಂತ.
1: ಅದು ಬೇಡ ಬಿಡಿ, ಎಲ್ಲರಿಗೂ ಹೆಚ್ಚು ಕಮ್ಮಿ ಪಾಸಿಟಿವ್ ಬಂದಿದೆ, ಅದಕ್ಕೆ ಇದಕ್ಕೆ ರಿಲೇಟ್ ಬೇಡ.
0: ಹೇಳ್ತಾ ಹೇಳಿದೆ ಅಷ್ಟೇ. ರೈಟ್, ಆಮೇಲೆ ನೀವು ಅದು ಅಲ್ಲಿಂದ ಜರ್ನಿ ಶುರುವಾಗಿ ತುಂಬಾ, ಇವತ್ತು ಪ್ರವೀಣಾ ಕುಲಕರ್ಣಿ ಅವರು ಅಂತಂದ್ರೆ ದೂರದರ್ಶನ ಮತ್ತೆ ಆಹಾ ಎಂತ ರುಚಿ ಅಲ್ವಾ, ಆ ವಿಚಾರವಾಗಿ ಮಾತಾಡೋಣ. ಬಿಫೋರ್ ದಟ್ ನಿಮಗೆ ಇಷ್ಟವಾದಂತಹ ಒಂದು ಗೀತೆಯನ್ನ ಕೇಳ್ತೀನಿ. ಕೇಳಿದ್ಮೇಲೆ ಕೇಳೋಣ, ಕೇಳಿದ್ಮೇಲೆ ಈ ವಿಚಾರವಾಗಿ ಮಾತಾಡೋಣ. ಸುತ್ತಮುತ್ತಲೂ ಸಂಜೆಗತ್ತಲ್ಲೂ ಯಾರನ್ನ ಕೇಳೋಣ. SP ಶಾಲೇಜ ಅವರು ಹಾಡಿದಂತಹ ಗೀತೆ ಇದು. ಪ್ರವೀಣಾ ಕುಲಕರ್ಣಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಸ್ನೇಹಿತರೆ. 9480901013 ನಂಬರ್ ಟು ಮೆಸೇಜ್.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕ್ ಅಲ್ಲಿ ಯುವರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಇದು ನವಿಲು ಗರಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಪ್ರವೀಣಾ ಕುಲಕರ್ಣಿ ಇರ್ತಾರೆ, ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ನಿರ್ಮಾಪಕಿ ಆ್ಯಂಡ್ ನಿರ್ಮಾಪಕಿ ನಿರೂಪಕಿ ಲೇಖಕಿ
1: ಇನ್ನು
0: ರೂಪಕಿನೇ, ಯಾಕಂದ್ರೆ ರೂಪಕಿ ಹೇಳಲೇಬೇಕು, ಯಾಕಂದ್ರೆ ನಟಿ ನೀವು, ಸೊ ಹಾಗಾಗಿ ಅದು ಹೇಳಲೇಬೇಕು. ಈ ಹಾಡನ್ನು ಕೇಳಿದ್ಮೇಲೆ, ನೀವು ಒಂದು ಸಾಲು ಹಾಡಿದ್ಮೇಲೆ ನನಗೆ ಎಲ್ಲೋ, ಆಮೇಲೆ ದಾಸರ ಪದ ಕೂಡ ಹಾಡಿದಾಗ ನನಗೆ ಬಿ ಜಯಶ್ರೀ ಅವರು ಹಾಡಿದ್ದು ಸ್ಟೈಲ್
1: ನೆನಪಾಯ್ತು. ನನ್ಗೆ ವಾಯ್ಸ್ ಅಂದ್ರೆ ದಾಸರ ಪದಗಳನ್ನು ಹೇಗೆ ಅಂದ್ರೆ ಹೈ ಪಿಚ್ ಇರೋದು ಹೆಂಗ್ ಹೇಳ್ತೀನಿ, ಹಿಂಗೆ ನೀವ್ ಹೇಳದಂಗೆ ಹೆಂಗ್ ಗುರ್ತಿಡಿದ್ರಲ್ಲ, ಬಿ ಜಯಶ್ರೀ, ಉಷಾ ಉತ್ತುಪ್ಪು, ಈ ತರದ ವಾಯ್ಸ್ ಅಲ್ಲಿ ಹಾಡಕ್ಕೆ ಇಷ್ಟ. ನಾನು ಡುಯೆಟ್ ಸಾಂಗು ಎಸ್ ಜಾನಕಮ್ಮ, ಪಿ ಸುಶೀಲ್ ಅವ್ರ ವಾಯ್ಸ್ಗೆ ನಾನ್ ಸೂಟ್ ಆಗಲ್ಲ.
0: ನಮ್ದೇನಿದ್ರು
1: ಉಷಾ ಉತ್ತುಪ್ಪು ಇಲ್ಲ ಬಿ ಜಯಶ್ರೀ ಆ ತರದ್ದು ರೇಂಜ್ ಹಾಡು.
0: ನಮ್ದೇ ಅಂತ ಸ್ಟೈಲ್ ಬೇಕಲ್ಲ.
1: ಹೌದಾ?
0: ಯಾರೇ ಏನೇ ಬಂದ್ರು ನಮ್ಮ ಸ್ಟೈಲ್ ಅನ್ನು ಅಡಾಪ್ಟ್ ಮಾಡ್ಕೊಂಡಾಗ ಮಾತ್ರ ನಿಮ್ಮ ವಿಷಯಗಳು ಗೊತ್ತಾಗುತ್ತೆ ಅನ್ನೋದು ನನ್ನ ಉದ್ದೇಶ. ಇನ್ಫ್ಯಾಕ್ಟ್ ಅದೇ ಕರೆಕ್ಟ್. ಈಗ ಅದೆಲ್ಲ ಚಾನೆಲ್ಸ್ ಎಲ್ಲ ಮಾಡ್ತಾ ಆಹಾ ಇಂತ ರುಚಿ ಎಂಟ್ರಿ ಆದಾಗ ಅಡುಗೆ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಹೋದ್ರಿ. ಎಷ್ಟು 15 ವರ್ಷ ಆಯ್ತಲ್ವಾ
1: ನೋಡಿ ಸರ್. ಆಕ್ಚುಲಿ ಇದು ಸುಧೀಂದ್ರ ಅವರೇ, ನಾನು ಜಾಯ್ನ್ ಆದಾಗ ನಿರೂಪಕಿ ಅಂತ ಸಿಕ್ಕಿರ್ಲಿಲ್ಲ. ನಂಗೆ ತುಂಬಾ ಆಸೆ ಇತ್ತು ದೂರದರ್ಶನಕ್ಕೆ ಹೋದಾಗ. ಸುಮ್ಮನೆ ನಿರ್ಮಾಣ ಸಹಾಯ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗು ಒಂದಿಷ್ಟು ಎಪಿಸೋಡ್ಸ್ ರೆಡಿ ಆಗಿದ್ವು, ಅದಕ್ಕೆ ನಾನು ಬರೀ ವಾಯ್ಸ್ ಓವರ್ ಕೊಡ್ತಿದ್ದೆ. ಫಾಸ್ಟ್ ಟ್ರ್ಯಾಕ್ ವಾಯ್ಸ್ ಕೊಟ್ಟು ನಿರ್ಮಾಣ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನೋಡಿ ಎಡಿಟಿಂಗ್ ಕೂತ್ಕೊಂಡು ಬರೀ ವಾಯ್ಸ್ ಕೊಡ್ತಾ ಇದ್ದೆ. ಸೊ ಒಂದು ದಿವಸ ನನಗೆ ಅವಕಾಶ ಸಿಕ್ತು ಅಂದ್ರೆ ನಿರೂಪಣೆ ಮಾಡಲಿಕ್ಕೆ. ಸೊ ಆವಾಗಿಂದ ಇವತ್ತವರೆಗೂ ಆಹಾ ಎಂತ ರುಚಿ
0: ಅದು ಇಷ್ಟ ಅಂದ್ರೆ ವಾಯ್ಸ್ ಓವರ್ ಮಾಡೋದು ಇಷ್ಟ ಅಂದ್ರೆ ಇಷ್ಟನಾ ಅಥವಾ ದಿವಸ ನಿರೂಪಣೆ ಮಾಡೋದು ಕಷ್ಟನ? ಯಾಕೆ ಅಂತಂದ್ರೆ ಅಡುಗೆ ವಿಚಾರದಲ್ಲಿ ಏನ್ ಮಾಡ್ಬೇಕಂದ್ರೆ ಇದು ಹಾಕಿ ಇದು ಉಪ್ಪಿಟ್ಟು ಮಾಡ್ಬೇಕಂದ್ರೆ ಇದು ಹಾಕಿ ಇದು ಹಾಕಿ ಕಲಸಿ ಮುಗಿದೋಯ್ತು. ಬಟ್ ಅಲ್ಲೇ ಇರ್ಬೇಕಾದ್ರೆ ಏನ್ ಹಾಕ್ತಾ ಇದ್ರಿ ಈಗ?
1: ಇಲ್ಲ ಇಲ್ಲ, ಅದು ಈಗ ಹೆಂಗಂದ್ರೆ ಕರ್ಗತ ಆಗೋಗ್ಬಿಟ್ಟಿದೆ ಈಗ. ಸೊ ಏನಂದ್ರೆ ಪಕ್ಕದವ್ರಿಗೆ ಅವ್ರು ತುಂಬಾ ಗಾಬರಿ ಆಗಿರ್ತಾರೆ ಅಡ್ಗೆ, ಅಯ್ಯೋ ಹೇಗ್ ಬರುತ್ತೀನಿ, ಎಷ್ಟೇ ಎಕ್ಸ್ಪರ್ಟ್ ಇರ್ಲಿ ಅಡ್ಗೆ ಅವರು, ಆದ್ರೆ ಕ್ಯಾಮ್ರಾಗ್ ಮಾಡ್ಬೇಕು ಅಂತಂದ್ರೆ ತುಂಬಾ ಹೆದರ್ಕೊಂಡ್ಬಿಟ್ಟಿರ್ತಾರೆ ಅವರು.
0: ಟೇಸ್ಟ್ ನೋಡ್ತೀರಾ?
1: ಅಫ್ಕೋರ್ಸ್ ನೋಡ್ಲೇಬೇಕಲ್ವಾ, ನೋಡೇ ನೋಡ್ತೀನಿ.
0: ಅವ್ರಿಗೆ ಹೇಳ್ಬೇಕು ಚೆನ್ನಾಗಿ ಮಾಡಿ ಮೇಡಮ್ ಎಲ್ಲ ತಿನ್ಬೇಕು ನಾವು ಅಂತ, ಗಾಬರಿ ಹಾಕ್ಬಿಟ್ರೆ ಕಷ್ಟ ಅಲ್ಲ. ಇರ್ಲಿ, ಅದು ತುಂಬಾ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ನನಗೆ ಖುಷಿಯಾಗಿದ್ದ ವಿಚಾರ ಏನಂತಂದ್ರೆ, ನೀವು ಮಾಡಿದಂತ ಎಪಿಸೋಡ್ಗಳನ್ನ ಇಟ್ಕೊಂಡು ಅನುಭವದ ಅಡುಗೆ ಅಂತ ಒಂದು ಪುಸ್ತಕನ ಬರೆದ್ರಿ. ಅದನ್ನ ಯಾಕೆ, ಯಾವ ಥಾಟ್ ಹೇಗೆ ಬಂತು?
1: ಯಾಕೆಂದ್ರೆ ಈಗ ನೋಡಿ, ನಾನು ಶುರು ಮಾಡಿದಾಗ 2009 ಇವಾಗಿನ ಹಾಗೆ ಯಾವುದು ಯೂಟ್ಯೂಬ್ ಚಾನೆಲ್ ಆಗ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಯಾವುದು ಇರ್ಲಿಲ್ಲ. ಈ ತರ ಸ್ಮಾರ್ಟ್ ಫೋನ್ಸ್ ಆಗ್ಲಿ ಏನು ಇರ್ಲಿಲ್ಲ. ಇವಾಗ ಏನ್ ಗೊತ್ತಾ, ಒಂದ್ ಅಡುಗೆ ಅಂದ್ರೆ ಮನೇಲಿ ಸುಮ್ನೆ ಎಲ್ಲ ರೆಕಾರ್ಡ್ ಮಾಡ್ಬಿಡ್ತಾರೆ, ಆರಾಮಾಗಿ 10 ಸೆಕೆಂಡ್ಸ್ ಅಲ್ಲಿ ಶಾರ್ಟ್ಸ್ ರೀಲ್ಸ್ ಹಾಕ್ಬಿಡ್ತಾರೆ, ಅಡುಗೆಗಳೆಲ್ಲ ಸಿಕ್ಬಿಡುತ್ತೆ ಬೇಗ ಬೇಗ. ಬಟ್ ನಾವು ಶುರು ಮಾಡಿದಾಗ ಏನಿತ್ತು, ದೊಡ್ಡ ದೊಡ್ಡ ಮೂರು ಕ್ಯಾಮ್ರಾಗಳು ಇಟ್ಕೊಂಡು, ಆಮೇಲೆ ನಮ್ ಜೊತೆ ಮಾಡೋರು ಆಹಾರ ತಜ್ಞರು ತುಂಬಾ ಎಕ್ಸ್ಪರ್ಟ್ಸ್ ಇರ್ತಾ ಇದ್ರು. ಅವ್ರು ಇವಾಗ ಎಷ್ಟೊಂದ್ ಜನ ನಮ್ ಜೊತೆ ಇಲ್ಲವೂ ಕೂಡ. ಸೊ ಗೊತ್ತಾಯ್ತಾ, ಆ ತರದವ್ರನ್ನೆಲ್ಲ ನಾನು ಇಂಟರ್ವ್ಯೂ ಮಾಡಿದೀನಿ, ಪ್ಯಾನಲ್ ಡಿಸ್ಕಷನ್ ಮಾಡಿದೀನಿ. ಅವ್ರದ್ದು ನಾಲೆಜ್ ಎಲ್ಲ ಇದೆ ಆ ಅಡುಗೆ ಬಗ್ಗೆ, ಆಹಾರದ ಬಗ್ಗೆ, ಒಂದು ಕಿರುಧಾನ್ಯದ ಬಗ್ಗೆ ಇರ್ಬೋದು. ಸೊ ಅವ್ರಗಳದ್ದೆಲ್ಲ ಅಯ್ಯೋ ಎಲ್ಲೋ ಕಳೆದ ಹೋಗ್ಬಿಟ್ರೆ ಹೇಗೆ, ಅದೆಲ್ಲೋ ರೆಕಾರ್ಡ್ ಇಲ್ಲ ದೂರದರ್ಶನಲ್ಲಿ, ಇವಾಗ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅವಾಗಿಂದ 2009 ಏನು ಎಪಿಸೋಡ್ಸ್ ಬಂದು ಅದೆಲ್ಲ ಎಲ್ಲ ಕಳೆದೋಗ್ಬಿಟ್ರೆ ಹೇಗೆ. ಸೊ ನನ್ನ ಒಂದು ಅನುಭವನೂ ಹಾಗೆ ಇತ್ತು. ಅದ್ರ ಜೊತೆಗೆ ನಾನು ಪ್ರತಿಯೊಂದು ಅನುಭವಿಸಿ ನಾನು ಅದು ನಿರೂಪಣೆ ಕಾರ್ಯಕ್ರಮನ ಮಾಡಿರೋದು. ಸೊ ಹೀಗಾಗಿ ಅನುಭವದ ಅಡುಗೆ ಅಂತ ತಗೊಂಡ್ ಬಂದು ಪುರಂದರದಾಸರದ ಹಾಡಿಂದಾಗಿ ಟೈಟಲ್ ಅದು, ಅನುಭವದ ಅಡುಗೆ ಮಾಡಿ ತಾವೆಲ್ಲ ಅನುಭವಿಗಳು ಬಂದು ಅಂತ ಹಾಡಿದೆ. ಅದ್ಭುತವಾದ ಅಡುಗೆ ಬಗ್ಗೆನೇ ಇದೆ, ಅಂದ್ರೆ ನಮ್ಮ ಮನಸ್ಸು ಜೀವನ ಅಡುಗೆ ಮಾಡೋದ್ ಸಂಬಂಧವಾಗಿದೆ ಆ ಹಾಡು. ಸೊ ಅದನ್ನ ತಗೊಂಡ್ ಬಂದು ಆಹಾ ಎಂತ ರುಚಿ ಇದು ಎಲ್ಲ ಒಂದು ಎಪಿಸೋಡ್ಸ್ ಜೊತೆಗೆ, ಅದರಲ್ಲಿ ನಂದು ಯಾವುದು ಅಡುಗೆ ಇಲ್ಲ, ಅದರಲ್ಲಿ ಎಲ್ಲ ಅಡುಗೆ ಬಂದಿರೋದು ಎಕ್ಸ್ಪರ್ಟ್ಸ್ ನನ್ನ ಜೊತೆ ದೂರದರ್ಶನ ಮಾಡಿದವ್ರದ್ದು, ಜೊತೆಗೆ ನಾಲೆಜ್ ಶೇರಿಂಗ್ ಅವ್ರದ್ದು. ಸೊ ಅದನ್ನೊಂದು ದಾಖಲೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ
0: ಅಲ್ಲ, ಯಾವುದೇ ಒಂದು ವಿಷಯ ದಾಖಲೆ ಆದ್ರೇ ಚೆಂದ, ಅಂಡ್ ದಾಖಲೆ ಆದ್ರೆ ಮುಂದೆ ವಿಷಯಗಳು ಗೊತ್ತಾಗುತ್ತೆ. ನಾನು ಇಂಥ ಕೆಲಸ ಮಾಡಿ ಪುಸ್ತಕ ನೋಡೋದಾಗ್ಲಿಕ್ಕೆ ತುಂಬಾ ಖುಷಿ ಆಯಿತು. ಎಷ್ಟು ವ್ಯವಧಾನವಾಗಿ 1/2 kg ಹಿಟ್ಟಿಗೆ 2 glass ನೀರನ್ನು ಬೆರೆಸಿ ಅದನ್ನು ಓದ್ಬಿಟ್ಟು ಅಬ್ಬಬ್ಬಾ ಅಂತ ಅನ್ಕೊಂಡೆ. ಗುಡ್ ಗುಡ್ ಗುಡ್. ಇದ್ರ ಈ ಸಾಧನೆ ಜೊತೆಗೆ ಆನ್ಸರಿಂಗ್ ದಿ ಅನ್ಆನ್ಸರ್ಡ್ ಅಂತ ಒಂದು ಪುಸ್ತಕವನ್ನ ತರ್ಜುಮೆ ಮಾಡಿದ್ರಿ ಅಲ್ವಾ? ಅದು ಯಾವ ವಿಚಾರವಾಗಿ ಅಂತ?
1: ಅದು ಒಂಥರ ಏನೋ ದೇವರೇ ಒಂದು ಕಾರ್ಯಕ್ಕೆ ಇಳಿಸಿದ್ದಾನೆ ಅಂತ ನಾನು ಅನ್ಕೋತೀನಿ ಅಷ್ಟೇ. ಇಟ್ ವಾಸ್ ನಾಟ್ ಮೈ ಡ್ರೀಮ್ ಆರ್ ನೆವರ್ ಆ ತರ ಅನ್ಕೊಂಡು ಇರ್ಲಿಲ್ಲ. ಬಯಸದೆ ಬಂದ ಭಾಗ್ಯ ಅಂತ ಒಂದೊಂದ್ಸರಿ ನಾವು ಹೇಳ್ತೀವಲ್ವಾ. ಸೊ ಒಂದು ಸಮಾಜ ಸೇವೆ ತರ ಮಾಡಿರೋದು ಅಂತ ಅನ್ಕೋಬಹುದು. ಆ ಪುಸ್ತಕ ಬಂದು ಆನ್ಸರಿಂಗ್ ದ ಅನ್ಆನ್ಸರ್ಡ್ ಅನ್ನುವಂತಹ ಏನ್ ಇಂಗ್ಲಿಷ್ ಪುಸ್ತಕ ಇತ್ತದು. ನವನೀತ್ ಕುಲಕರ್ಣಿ ಅಂತ ಸೋಲಾಪುರದ ಹುಡುಗ ಅವನು. ಅವನು ಹಿ ಇಸ್ ಅ ನಾನ್ ಸ್ಪೀಕಿಂಗ್ ಆರ್ಟಿಸ್ಟಿಕ್ ಹುಡುಗ ಅವನು. ಸೊ ಅವನು ಈಸ್ ಅ ನ್ಯಾಷನಲ್ ಅವಾರ್ಡ್ ರೈಟರ್ ಅವನು. ಸೊ ಅವನು ಬರ್ದಿರೋ ಅಂತ ಪುಸ್ತಕ ಏನಿದೆ ಅಂದ್ರೆ ಆರ್ಟಿಸ್ಟಿಕ್ ಪೇರೆಂಟ್ಸ್ ಗೆಲ್ಲ ಒಂದು ಒಳ್ಳೆ ಉತ್ತರ ಸಿಗುವಂತ ಪುಸ್ತಕ ಇದೆ. ಸೊ ಕ್ವಶನ್ ಆನ್ಸರ್ ತರ ಇದೆ ಅದು. ಆ ಆರ್ಟಿಸ್ಟಿಕ್ ಪೇರೆಂಟ್ಸ್ ಅವನಿಗೆ ಪ್ರಶ್ನೆಗಳನ್ನು ಹಾಕಿ ಒಂದು ವೆಬಿನಾರ್ ಕಂಡಕ್ಟ್ ಮಾಡಿದ್ರು ಕೋವಿಡ್ ಟೈಮಲ್ಲಿ. ಸೊ ಆ ಕ್ವಶನ್ ಆನ್ಸರ್ಸ್ ಇಂಗ್ಲಿಷ್ ಅಲ್ಲಿ ಅವನ ಪುಸ್ತಕ ಬಂದಿತ್ತು. ಸೊ ಅದನ್ನ ಅವ್ರ ಅಜ್ಜಿ ಸುಧಾ ದೇಶಪಾಂಡೆ ಅಂತ. ಸೊ ಅವರು ಹಳ್ಳಿಗಳಲ್ಲಿ ಎಷ್ಟೊಂದು ಜನ ಇರ್ತಾರೆ ಆರ್ಟಿಸ್ಟಿಕ್ ಮಕ್ಕಳು. ಸೊ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆ ತರ ಗೊಂದಲವನ್ನ ನಿವಾರಿಸುವಂತ ಈ ಪುಸ್ತಕ ಅವನೇ ಸ್ವತಃ ಆರ್ಟಿಸ್ಟಿಕ್ ಹುಡುಗ ಆಗಿ ಆನ್ಸರ್ ಮಾಡಿರೋದ್ರಿಂದ ಇಲ್ಲ ಅನ್ನಕ್ಕಾಗಲ್ಲ. ಅದೇ ಸರಿ ಅನ್ನೋ ಅಂತ ಎಷ್ಟೊಂದು ಡಾಕ್ಟರ್ಸ್ ಎಲ್ಲ ಹೇಳಿರ್ಬೋದು, ಮಾನಸಿಕ ತಜ್ಞರು ಹೇಳ್ತಿರ್ಬೋದು ಏನ್ ಮಾಡ್ಬೋದು ಅಂತ. ಬಟ್ ಸ್ವತಃ ಒಬ್ರು ಅನುಭವಿಸಿ ಅದನ್ನ ನೀವು ಹೊರಗಡೆ ಹಾಕ್ತಾ ಇರುವಾಗ ನೈಜಕ್ಕೆ ಒಂದು ಹತ್ರ ಆಗತ್ತೆ. ಹಳ್ಳಿ ಹಳ್ಳಿಗಳಿಗೆ ಈ ಕನ್ನಡದಲ್ಲಿ ಬಂದ್ರೆ ನಮ್ಮ ಕಡೆ ಹಳ್ಳಿಗಳಿಗೂ ಹೆಲ್ಪ್ ಆಗ್ಲಿ ಇದು ಅನ್ನೋ ಒಂದು ಉದ್ದೇಶದಿಂದ ಅನುವಾದ ಮಾಡಿರೋದು ಇದನ್ನ.
0: ಹೌ ಚಾಲೆಂಜಿಂಗ್ ವಾಸ್ ದಟ್?
1: ಏ ಡೆಫಿನೆಟ್ ಆಗಿ ಚಾಲೆಂಜಿಂಗ್ ಇತ್ತು. ಬಿಕಾಸ್ ನಾನು ಯಾವತ್ತು ಆ ಅಂತ ಮಕ್ಕಳ ಜೊತೆ ಒಡನಾಟದಲ್ಲಿ ಇರಲಿಲ್ಲ, ನಾನು ಆ ದಿಶೆಯಲ್ಲಿ ಯಾವತ್ತು ಕೆಲಸನೂ ಮಾಡಿರಲಿಲ್ಲ. ಸೊ ಐ ಟುಕ್ ಎ ಟೈಮ್, ಆ್ಯಕ್ಚುಲಿ ತುಂಬ ಟೈಮ್ ತಗೊಂಡೆ ಅವ್ರ ತಾಯಿ ಹತ್ರ ಅವ್ರ ಹತ್ರ ಎಲ್ಲ ಒಂದು ಅರ್ಥ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸ್ವಲ್ಪ ಸ್ಟಡಿ ಮಾಡಬೇಕಾಯ್ತು.
0: ಬರೆಯೋದು ಬೇರೆ, ಟೆಕ್ನಿಕಲಿ ಬರೆಯೋದು ಬೇರೆ,
1: ಟೆಕ್ನಿಕಲಿ ಬರೆಯೋದು ಬೇರೆ ಆಗುತ್ತೆ. ಹೌದು,
0: ಟೆಕ್ನಿಕಲಿ ವಿಷಯಗಳು
1: ತುಂಬ. ಪ್ರೂಫ್ ಎಡಿಟ್ ಮಾಡಿಸಿದ್ದೀನಿ ನಾನು ಮಾಡಿದ್ಮೇಲೂ, ನಾನು 80% ಮಾಡಿದಾಗ 20% ಪ್ರೂಫ್ ಎಡಿಟ್ ಆಗಿ ಒಳ್ಳೆ ಇದರಿಂದ ಹೊರಗಡೆ ತೊಗೊಂಬರು. ಹರಿವು ಬುಕ್ಸ್ನವರು ತೊಗೊಂಡ್ಬಂದರು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಅವ್ರಿಗೂ, ಇದು ಹೊಸದು, ಫಸ್ಟ್ ಟೈಮ್ ಈ ಥರ ಒಂದು ಪುಸ್ತಕ ಬಂದಿರೋದು.
0: ಕರೆಕ್ಟ್ ಅಲ್ಲ, ಇಂಥ ಬುಕ್ ಇದೆ ಅಂತ ಕೂಡ ತುಂಬ ಜನ ಗೊತ್ತಿಲ್ಲ. ಈ ಪುಸ್ತಕ ಯಾರಿಗೆ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ?
1: ಹಾಂ, ಈ ಪುಸ್ತಕ ಮೇಲಾಗಿ ಯಾರೇ ಮನೆಯಲ್ಲಿ ಒಬ್ಬರು ಆರ್ಟಿಸ್ಟಿಕ್ ಮಕ್ಕಳಿರ್ಬೋದು ಅಥವಾ ಮಾನಸಿಕ ಅಸ್ವಸ್ಥತೆ ಇರೋರಿಗೂ ಕೂಡ ಇದು ಹೆಲ್ಪ್ ಆಗತ್ತೆ. ಎಸ್ಪೆಷಲಿ ಇದು ADHD ಮಕ್ಕಳಿಗಾಗಿನೇ. ಇದು 2-3 ವರ್ಷವರೆಗೂ ಗೊತ್ತೇ ಆಗಲ್ಲ. ಗೊತ್ತಾದ್ಮೇಲೆ ಏನು ಮಾಡೋಕ್ಕಾಗ್ತಾ ಇರಲ್ಲ. ಹೇಗಪ್ಪ ಅಂತ ಸಡನ್ ಆಗಿ ಒಂದು ಸರ್ಪ್ರೈಸ್, ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಇರ್ತಾರೆ ಪೇರೆಂಟ್ಸು. ಆಮೇಲೆ ಅವ್ರು ಮಾಡ್ತಿರೋದನ್ನು ಟ್ಯಾಂಟ್ರಮ್ಸ್ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲ್ಲ, ಯಾವ್ದ್ರದ್ದು ಫುಡ್ ಕೊಡಬೇಕು ಗೊತ್ತಾಗ್ತಾ ಇರಲ್ಲ. ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಅಂತ ಪೇರೆಂಟ್ಸ್ಗೆ ಇದು ರಿಯಲಿ ಒಂದು ಬೈಬಲ್ ಅಂತ ಹೇಳ್ಬೋದು ನಾನು.
0: ಓಕೆ, ಅಲ್ಲ ಆ ಪ್ರಯತ್ನಗಳು, ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿದೆ. ಇಂಥ ತರ್ಜುಮೆ ಮಾಡ್ಕೊ, ಯಾಕಂದ್ರೆ ವಿಷಯಗಳಿದೆಯಲ್ಲ ನೋಡಿದಾಗಲೇ ತುಂಬ ತುಂಬ ಎಷ್ಟು ಶ್ರಮ ಇದೆ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಇದೆಲ್ಲರ ಜೊತೆಗೆ ಪ್ರವೀಣ್ ಇನ್ನೊಂದು ಸ್ನೇಹಿತರ ಎರಡು ಮೂರು ಮಾತ್ರ ಹೇಳಿದೆ ನಾನು. ಇನ್ನೊಂದು ವಿಷಯ ಅಂದರೆ ಇವರು ಬ್ಯಾಡ್ಮಿಂಟನ್ ಆಡ್ತಾರೆ. ನಿಮ್ಮ ನಿಮ್ಮ PH ವ್ಯಾಲ್ಯೂ ಹೇಗಿದೆ ಅಂತ ಕೇಳ್ತಾ ಇದ್ದೆ ನಾನು.
1: ಏನಪ್ಪ ಇದು?

0: ತಲೆ ಕೈ
1: ಆಗ್ತಾ
0: ಹೌದು. ಆದ್ರೂ ಮರ್ತಿ ನೋಡಿ ಈಗ ಆರ್ಟ್ ಗೆ ಆಗ್ಬಿಟ್ಟಿದ್ದೀನಿ ಈಗ.
1: ಬ್ಲಡ್ ಅಲ್ಲಿ ಪಿ ಎಚ್ ವ್ಯಾಲ್ಯೂ ಅಂತ ನೋಡ್ತಾರೆ, ಬಟ್ ಜೀವನಕ್ಕೆ ಒಂದು ಪಿ ಎಚ್ ವ್ಯಾಲ್ಯೂ ಇರುತ್ತೆ. ಪಿ ಹೆಚ್ ಅಂತಂದ್ರೆ ಪೀಸ್ ಅಂಡ್ ಹ್ಯಾಪಿ ಅಂತ, ಅದು ವೆರಿ ಇಂಪಾರ್ಟೆಂಟ್. ಮೈ ಪಿ ಹೆಚ್ ವ್ಯಾಲ್ಯೂ ಈಸ್ ವೆರಿ ಹೈ. ಹಾ, ನನ್ನ ಪಿ ಎಚ್ ವ್ಯಾಲ್ಯೂ ಓದ್ತಿರುತ್ತೆ, ಐ ಆಮ್ ಆಲ್ವೇಸ್ ಪೀಸ್ ಆಗಿರ್ತೀನಿ ಅಂಡ್ ಹ್ಯಾಪಿ ಆಗಿರ್ತೀನಿ. ಸೊ ಹಾಗಾಗಿ ಸೊ ಪಿ ಎಚ್ ವ್ಯಾಲ್ಯೂ ಯಾಕೆ ಹೇಳಿದೆ ಅಂತಂದ್ರೆ, ಇಷ್ಟೆಲ್ಲರ ಮಧ್ಯೆ ಬ್ಯಾಡ್ಮಿಂಟನ್ ಆಡೋದು ಅದು ಹೇಗೆ ಬಿಡುತ್ತೆ? ನೀವು ನ್ಯಾಷನಲ್ ಜೊತೆ ಲೆವೆಲ್ ಆಡಿದ್ರಾ
0: ಅಂದ್ರೆ ಅದು ಮಾಸ್ಟರ್ಸ್ ಅಂತ ಬರುತ್ತೆ, ಈಗ ಅಬೌಟ್ 30 ಇಯರ್ಸ್ ನವರಿಗೆ ನ್ಯಾಷನಲ್ ಅವರು ಕಂಡಕ್ಟ್ ಮಾಡ್ತಾರೆ. ಅದು ಸುಮ್ನೆ ಅದೇ ನಾನಂತ ಹಂಗಂದ್ರೆ ನ್ಯಾಷನಲ್ ಲೆವೆಲ್ ಅಂತ ಅಲ್ಲ, ಬಟ್
1: ಪಾರ್ಟಿಸಿಪೇಟೆಡ್
0: ಇರುತ್ತೆ. ಹೌದೌದು, 70 ವರೆಗೂ ಇರುತ್ತೆ. ಏನೋ ಎಲ್ಲ ಹೊಡಿತಾ ಇದ್ದೀರಾ ನೀವು. ಸೊ ಅದನ್ನು ಮಾಸ್ಟರ್ಸ್ ಅಂತ ಬರುತ್ತೆ, ಮಾಸ್ಟರ್ಸ್ ನ್ಯಾಷನಲ್ ಗೇಮ್ ಅಂತ, ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬಟ್ ಏನಂದ್ರೆ ಪಾರ್ಟಿಸಿಪೇಷನ್ ಒಂದು ಖುಷಿ ಕೊಡುತ್ತೆ ಅಷ್ಟೇನೆ, ಬಟ್ ರೆಗ್ಯುಲರ್ ಆಗಿ ಆಡ್ತೀನಿ ನಾನು, ಎವ್ರಿ ಡೇ ರೆಸ್ಯೂಮೆ ಇದೆ, ಅದೇ ನನ್ಗೆ ಎಲ್ಲಕ್ಕಿಂತ ಖುಷಿ ಕೊಡು. ಪಿ ಎಚ್ ವ್ಯಾಲ್ಯೂ ಸಿಗೋದು ಅಲ್ಲಿಂದಾನೆ, ಅಲ್ಲಿಂದ. ಸೊ ಈಗ ಸ್ಯಾಂಡಲ್ವುಡ್ ಬ್ಯಾಡ್ಮಿಂಟನ್ ಕಪ್ ಆಗತ್ತೆ ಸೆಲೆಬ್ರಿಟೀಸ್ಗೆ ಅಂತ
1: ರೀಸೆಂಟ್ ಆಗಿ ಮಾಡಿದ್ರೆ ಅಂತ
0: ಆಯ್ತು, 5-6 ವರ್ಷದಿಂದ ರೀಸೆಂಟ್ ಆಗಿ ಅಪ್ಪು ಕಪ್ ಅಂತ ಎವ್ರಿ ಇಯರ್ ಆಗತ್ತೆ. ಅಲ್ಲಿ ಎಲ್ಲ ಸ್ಯಾಂಡಲ್ವುಡ್ ನವರು ಎಲ್ಲ ಮಾಧ್ಯಮದವರು ಇರ್ತಾರೆ, ಆರ್ಟಿಸ್ಟು ಎಲ್ಲರೂ, ಅದಾಗತ್ತೆ ಸ್ಯಾಂಡಲ್ವುಡ್ ಬ್ಯಾಡ್ಮಿಂಟನ್ ಕಪ್ ಆಗತ್ತೆ, ಸೆಲೆಬ್ರಿಟಿ ಕಪ್ ಈ ತರ ಎಲ್ಲೆಲ್ಲಿ ಇರತ್ತೆ ಎಲ್ಲ ಆಡೋದು. ಸಿ ಎಂ ಕಪ್ ಆಯ್ತು ರೀಸೆಂಟ್ ಆಗಿ, ಚೀಫ್ ಮಿನಿಸ್ಟರ್ ಕಪ್ ಅಂತ. ಅಲ್ಲಿ ಮಾಧ್ಯಮದವರು ಮತ್ತೆ ಎಲ್ಲ ನಟಿಯರು ಸೆಲೆಬ್ರಿಟೀಸು ಕಮ್ IAS ಆಫೀಸರ್ KAS ಆಫೀಸರ್ಸ್ ಮಿನಿಸ್ಟರ್ಸ್ ಎಲ್ಲರೂ ಸೇರಿ ಆಡಿದ್ದದ ಆಟ.
1: ಸೊ ಈ ತರ ಇಷ್ಟೆಲ್ಲ ವಿಷಯಗಳು ಮಾಡ್ಬೇಕಂದ್ರೆ ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಇರಬೇಕು.
0: 100% ತುಂಬಾ ಹೈಯೆಸ್ಟ್ ಇದೆ,
1: ಅಬ್ಸಲ್ಯೂಟ್ಲಿ ಜಾಸ್ತಿ 101.3% ಇದೆ ನಿಮಗೆ. ಅಷ್ಟು ಇರಲಿ, ಇರಬೇಕು, ಅಷ್ಟು ಬೇಕು. ಸೊ ಒಂದು ಹಾಡನ್ನು ಕೇಳೋಣ, ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ನವಿಲುಗರಿ ಕಾರ್ಯಕ್ರಮ, ನಾನು ಸುಧೀಂದ್ರ ನಿಮ್ಮ ಜೊತೆ ಇದ್ದೀನಿ. ಸ್ಟೇ ಟ್ಯೂನ್ಡ್ FM ರೈನ್ಬೋ.

0: ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜ್ಯೋತಿಯಲ್ಲಿ ಇದ್ದೀನಿ. 12:34 ಆಗಿದೆ. ಪ್ರವೀಣ ಕುಲಕರ್ಣಿ ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಅವ್ರ ಜೊತೆ ಮಾತನ್ನು ಮುಂದುವರೆಸಿಕೊಂಡು ಹೋಗೋಣವೇ. ಯಾ, ಅವರ ಮಾತುಗಳನ್ನು ಕೇಳಿದ್ಮೇಲೆ ಖಂಡಿತವಾಗೂ ನೀವು ಸ್ಪಂದಿಸ್ಬೋದು. 9480901013 ಇದೆ ನಂಬರ್ ಟು ಮೆಸೇಜ್. ನಮ್ಮ ಸ್ನೇಹಿತರೊಬ್ಬರು ಮೆಸೇಜ್ ಕಳಿಸಿದ್ದಾರೆ. ಅವರು ಕಳಿಸಿದಾಗ ನನಗೆ ಹೆಸರು ಕಳಿಸಿದರೆ ತುಂಬ ಸಂತೋಷ. pH ವ್ಯಾಲ್ಯೂ ಬಗ್ಗೆ ತುಂಬ ಇಷ್ಟಪಟ್ಟಿದ್ದಾರೆ. ಯಾ, ಹಾಗಿರುತ್ತೆ. pH ವ್ಯಾಲ್ಯೂ ಫಸ್ಟ್ ಟೈಮ್ ಕೇಳಿದ್ರಂತೆ ಕಾಣುತ್ತೆ ಅವರು. ಇನ್ನು ಶೈಲಿನಿ ಮುರಳೀಧರ್ ಕರೆಕ್ಟ್ ಅಂತ ಕಾಣುತ್ತೆ. ಶೈಲಿನಿ ಮುರಳೀಧರ್ ಪ್ರವೀಣ ಕುಲಕರ್ಣಿ ಅವರ ಕಾರ್ಯಕ್ರಮದ ಬಗ್ಗೆ, ಸಂದರ್ಶನದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ, ಆಹಾ ಎಂಥ ರುಚಿ ಕಾರ್ಯಕ್ರಮದ ಅಭಿಮಾನಿ ನಾನು ಅಂತ
1: ಹೇಳಿದ್ದಾರೆ
0: ತುಂಬಾ ಅಂತ ಹೇಳಿದ್ದಾರೆ. ಗುಡ್ ಗುಡ್ ಗುಡ್ ಗುಡ್. ಯಾ, ಕರೆಕ್ಟ್. ಮಲ್ಟಿ ಟ್ಯಾಲೆಂಟೆಡ್ ಡೆಫಿನೆಟ್ಲಿ. ನಾವು ಜೊತೆ ಮಾತಾಡೋದು ಗೊತ್ತಾಗುತ್ತೆ ಇಷ್ಟು ಕೇಳಿದ್ಮೇಲೆ ಮಲ್ಟಿ ಟ್ಯಾಲೆಂಟೆಡ್ ಇದ್ದೇ ಇರ್ತಾರ. ಹೇಗೆ ಹೇಗೆ ಅದು ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ನಿರ್ಮಾಪಕಿ ಆಗಬೇಕು ಅನ್ನೋದು ಒಂದು ಆಸೆ? ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಚಟ
1: ಏನೋ ಅದೇ ಬಂಡ್ಗೆಟ್ಟೆ ನಾವೆಲ್ಲ ಹಂಗ ಬಂದ್ಬಿಡ್ತದೆ ನೋಡ್ರಿ ನಮ್ಮ ಭಾಷೆ.
0: ಅದು ಬಂದ್ರೆ ಹೇಗೆ ಹೇಗೆ ಅದು
1: ಹುಂಬ್ರಲ್ಲ, ನಾವೆಲ್ಲ ಹುಂಬ್ರಿ ಜಾತಿಗೆ ಸೇರಿದವ್ರು ಉತ್ತರ ಕರ್ನಾಟಕದವ್ರು ಅಂದ ತಕ್ಷಣ ಅದೇನು ಆಸೆ ಗೀಸೆ ಅಂತ ಏನು ಇರ್ಲಿಲ್ಲ ಬಿಡ್ರಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ
0: ಅಷ್ಟು ಕೇಳಿದ ತಕ್ಷಣ ಟರ್ನೆ ಮಾಡ್ಬಿಟ್ರು, ರಾಯಚೂರಿಗೆ ಹೋಗ್ಬಿಟ್ರು ಒಟ್ಟು
1: ನೋಡಿ ರಾಯಚೂರಿಗೆ ಹೋಗ್ಬಿಟ್ಟೆ. ಓಕೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದೇ ನನ್ನ ನಿರ್ಮಾಪಕಿ ಆಗ್ಬೇಕು ಅನ್ನೋದು ಯಾವತ್ತು ಕನ್ಸು ಕಂಡಿಲ್ಲ. ಒಂದೊಂದ್ಸರಿ ಆಕಸ್ಮಿಕವಾಗಿ ಏನೇನೋ ಆಗ್ಬಿಡುತ್ತೆ ನಮ್ಮ ಲೈಫಲ್ಲಿ. ಒಂದೊಂದ್ಸರಿ ಈಜು ಬರದೆ ಸಮುದ್ರದಲ್ಲಿ ಧುಮುಕ್ ಬಿಟ್ಟಿರ್ತೀವಿ. ಆ ತರ ಆಗೋದು ಆಗಿರೋ ಪರಿಸ್ಥಿತಿ
0: ಹಿಂದೆ ತಳ್ಳಿದ್ರು ಕೂಡ ಗೊತ್ತಿರಲ್ಲ,
1: ತಳ್ಳಿರ್ತಾರೋ ಬಿದ್ದಿರ್ತೀವೋ ಗೊತ್ತಿರಲ್ಲ. ಸೊ ಆ ರೀತಿ ಆಗಿರೋದು. ಬಟ್ ಅಫ್ಕೋರ್ಸ್ ನೋ ರಿಗ್ರೆಟ್ಸ್, ಯಾವುದು ಏನು ಬೇಜಾರು ಅಂತ ಇಲ್ಲ. ನಾನು ಆಕ್ಚುಲಿ ಅದು ಆಗ್ಬೇಕಾದ್ರೆ ಆಕಸ್ಮಿಕವಾಗಿ ಅದೊಂದು ರಾಮಾಚಾರ್ಯ ಅಂತ ರಾಯಚೂರಲ್ಲಿ ಅವರು ಬಂದು ನಮ್ಗೆ ಅಪ್ರೋಚ್ ಮಾಡಿದ್ದು, ಅದೊಂದು ಶಾರ್ಟ್ ಮೂವಿ ಮಾಡಬೇಕು ಅಂತ ಇತ್ತು. ಈಗ ನಾನು ಒಂದು 10 ವರ್ಷ ಈ ಆಹಾ ಇಂಥ ರುಚಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ವಾಯ್ಸ್ ಓವರ್, ಎಡಿಟಿಂಗ್ ಎಲ್ಲ ಕೂತ್ಕೊಂಡು ನೋಡಿ ಒಂದು ಹಂತಕ್ಕೆ ಐಡಿಯಾ ಇತ್ತು ಯಾವ ಥರ ಪ್ರೊಡಕ್ಷನ್ ಆಗತ್ತೆ ಅನ್ನೋದು ಅಂತ. ಸೊ ಒಂದು ಶಾರ್ಟ್ ಮೂವಿ ಮಾಡಬೇಕು ಅನ್ನೋದು ಇತ್ತು. ಆವಾಗ 2016 ಡಿಮೋನಿಟೈಸೇಷನ್ ಆಯ್ತಲ್ವಾ. ಸೊ ಅದ್ರ ಸುತ್ತಮುತ್ತ ಹೆಣದಿರುವಂತ ಇದು ಕತೆ ಇತ್ತು. ಇದು ಮಿಸ್ಟರ್ ಚೀಟರ್ ರಾಮಾಚಾರಿ.
0: ಸೊ ಅದೊಂದು
1: ಹೌದು, ರಾಮಾಚಾರಿ ಅವರದೇ ಕತೆ ಪರಿಕಲ್ಪನೆ ಮತ್ತು ನಿರ್ದೇಶನ ಅವರೇನೆ. ಅದಕ್ಕೆ ಸ್ಯಾಂಡಲ್ವುಡ್ಗೆ ಅವ್ರ ಹೆಸರು ರಾಮಾಚಾರಿನೇ. ಸೊ ಸ್ಯಾಂಡಲ್ವುಡ್ಗೆ ಈಗ ಒಂದು ಚಂದನವನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಈಗಿನ ಮುಂದಿನ ಚಿತ್ರನೂ ಬರ್ತಾ ಇದೆ ಅವ್ರದ್ದು, ಜನ್ಮೋತ್ಸವ ಅಂತ ಒಂದು ಒಳ್ಳೆ ಒಳ್ಳೆ ಅದ್ಭುತವಾದ ಸಿನಿಮಾ ರೆಡಿ ಆಗಿದೆ. ತೆರೆಗೆ ಇನ್ನೇನು 1-2 ತಿಂಗಳಲ್ಲಿ ಕಾಣಿಸ್ಕೊಳ್ತೀವಿ.
0: ಬರೋಣ ಅಲ್ಲಿಗೆ. ಬರೋಕ್ಕಿಂತ ಮುಂಚೆ ಈ ವಿಚಾರವಾಗಿ ಚೀಟರ್
1: ಚೀಟರ್
0: ರಾಮಾಚಾರಿ ರಾಮಾಚಾರಿ ಚೀಟರ್ ಆದ್ರು
1: ಮಿಸ್ಟರ್ ಚೀಟರ್ ರಾಮಾಚಾರಿ ಅವರು ಚೀಟರ್ ಆದ್ರು. ಸೊ ಅದರಲ್ಲಿ ಡಿಮೋನಿಟೈಸೇಷನ್ ಕತೆ ಹಂಗ್ ತಗೊಂಡು ಹೋಗುತ್ತೆ. ಈಗೂ ಇದೆ, ಅದು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಅಮೆಝಾನ್ ಅಲ್ಲಿಯೂ ಬಂದಿತ್ತು, ಸುಮಾರು ವರ್ಷ ಬಂತು. ಸೊ ಶಾರ್ಟ್ ಮೂವಿ ಅಂತ ಮಾಡ್ತಾ ಮಾಡ್ತಾ ಹೋಗಿ ಎಲ್ಲ ರೆಡಿ ಆಗಿ ಹೈದರಾಬಾದ್ ಅಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ ಅದನ್ನ. ಸೊ ಅದು ಮಾಡಿದಾಗ ಏನಾಯ್ತು, ಬರೀ 90 ಮಿನಿಟ್ಸ್ ಬಂತು. 90 ಮಿನಿಟ್ಸ್ ಬಂದ್ಬಿಟ್ಟು ಈ ಕಡೆ ಶಾರ್ಟ್ ಮೂವಿನೂ ಇಲ್ಲ, ಈ ಕಡೆ ಫೀಚರ್ ಫಿಲ್ಮು ಇಲ್ಲ. ಆ ಡ್ಯೂರೇಷನ್ನು ಸ್ವಲ್ಪ ಗೊಂದಲಕ್ಕೀಡಾಯ್ತು, ಏನ್ ಮಾಡೋದಪ್ಪ ಅಂತ. ಸೊ ಅವಾಗ ಏನು ಇರ್ಲಿಲ್ಲ, ಬರೀ ಮಾಡಿರೋದಷ್ಟೇ ಇತ್ತು ಮೂವಿ. ಸೊ ಆ 90 ಮಿನಿಟ್ಸ್ ಬಂದಿದ್ದಕ್ಕೆ ಆ ಮೂವಿನ ನೋಡಿ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಇನ್ನೊಂದು ಶೆಡ್ಯೂಲ್ ಹಾಕಿ ಮೂವಿ ಮಾಡಿಬಿಟ್ರೆ ಒಂದು ಕರೆಕ್ಟಾಗಿ ಪ್ರಾಪರ್ ಆಗಿ ಫೀಚರ್ ಫಿಲ್ಮ್ ಆದರೂ ಆಗುತ್ತೆ, ವಿ ಕ್ಯಾನ್ ರಿಲೀಸ್ ಎವ್ರಿವೇರ್ ಅಂತ ಪ್ಲಾನ್ ಮಾಡಿ ಆವಾಗ ನಾನು ಪ್ರೊಡ್ಯೂಸರ್ ಆಗಿ ನಾನು ಮತ್ತೆ ಬ್ಯಾನರ್ ಸ್ಟಾರ್ಟ್ ಮಾಡಬೇಕಾಯ್ತು. ಪ್ರೊಡಕ್ಷನ್ ಬ್ಯಾನರ್ ಮಾಡಿಕೊಂಡು ಪ್ರೊಡ್ಯೂಸರ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕಾಯ್ತು. ಆವಾಗ ಉತ್ತರ ಕರ್ನಾಟಕದ ಫಿಲ್ಮ್ ಚೇಂಬರ್ ನನಗೆ ಹತ್ತಿರಕ್ಕೆ ಗೊತ್ತಾಯಿತು ಅದ್ರ ಬಗ್ಗೆ. ಸೊ ಅಲ್ಲಿಯೇ ಪ್ರೊಡ್ಯೂಸರ್ ನಾನು ಧಾರವಾಡದಲ್ಲಿ. ಇದು
0: ಕರೆಕ್ಟ್ ಕರೆಕ್ಟ್. ಅಲ್ಲಿಗೆ ಬರ್ತೀನಿ ಈಗ. ಸೊ ರಾಮಾಚಾರಿ ಇದೆ, ಮಿಸ್ಟರ್ ಚೀಟರ್ ರಾಮಾಚಾರಿ ಆಕ್ಟ್ ಕೂಡ ಮಾಡ್ತೀರಿ?
1: ಹೌದು, ನಾನು ಆಕ್ಟಿಂಗು ಮಾಡಿದ್ದೀನಿ ಒಂದು ರೋಲ್ ಇದೆ ಅದರಲ್ಲಿ, ಬೇರೆ ಮೂವೀಸ್ ಅಲ್ಲಿನೂ
0: ಮಾಡಿದ್ದೀರಿ.
1: ಸಿಕ್ಕಂಗೆ ಅವಕಾಶ ಸಿಕ್ಕಂಗೆ
0: ಒಂದ್ಸರಿ ಗೊತ್ತಾಗ್ಬಿಟ್ರೆ ಒಂದು ಒಂದು ಗೇಜ್ ಅಂತ ಗೊತ್ತಾಗಬೇಕು, ನಾನು ಮಾಡಬಲ್ಲೆ ಅಂತ ಗೊತ್ತಾಗ್ಬಿಟ್ರೆ ಈಸಿ ಮಾಡ್ಕೊಂಡು ಹೋಗ್ಬೋದು. ಆ ಪ್ರೊಡ್ಯೂಸ್ ಮಾಡಿದ್ದು ಖುಷಿ ಇದೆಯಾ?
1: ಇದೆ ಇದೆ, ಖುಷಿ ಇದೆ, ತೊಂದರೆ ಇಲ್ಲ. ಇಟ್ಸ್ ನಾಟ್ ಅಬೌಟ್ ದ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತಲ್ಲ, ಯಾವುದಕ್ಕೆ ಒಂದು ಧೈರ್ಯ ಅಂತೂ ಬೇಕಾಗುತ್ತೆ ಯಾವುದಕ್ಕೂ. ಸಿ, ಎಲ್ಲರೂ ನಾವು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ. ಯಾವುದೇ ಅದರಲ್ಲೂ ಹೊಸದಾಗಿ ಮಾಡುವಾಗಂತೂ ಪ್ರಯತ್ನ ಮಾಡದೆ ನಮ್ಗೇನು ಗೊತ್ತಾಗಲ್ಲ. ಸೊ ಈಗ ಅದ್ರ ಆಳ ಉದ್ದ ಆಗಲ್ಲ ಎಲ್ಲ ಗೊತ್ತಾಗಿದೆ ಸಮುದ್ರದ್ದು. ಸೊ ಈಗ ನೆಕ್ಸ್ಟ್ ನಾವು ಯಾವ ರೀತಿ ಹೆಜ್ಜೆ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ನಮ್ಮಲ್ಲಿ ಬಿಟ್ಟಿರುತ್ತೆ.
0: ಯಾರು ತಳ್ಳೋ ಅವಶ್ಯಕತೆ ಇಲ್ಲ, ನಾವೇ ಜಂಪ್ ಮಾಡ್ಬಿಡ್ತೀವಿ ಎಲ್ಲ ಗೊತ್ತಾದ್ಮೇಲೆ ಅಲ್ವಾ.
1: ಹೌದು,
0: ಅದು ಒಂದು ಮಾತನ್ನು ಕರೆಕ್ಟ್ ಹೇಳಿದ್ರಿ, ಅಂದ್ರೆ ಚೆನ್ನಾಗಿ ಹೇಳಿದ್ರಿ. ಕರೆಕ್ಟ್ ಏನಕ್ಕಿಂತ ಚೆನ್ನಾಗಿ ಹೇಳಿದ್ರಿ. ಯಾವುದೇ ಒಂದು ವಿಷಯ ಆಗಿರಲಿ, ಅಲ್ಲಿ ನಾವು ಮಾಡ್ಬೇಕಾದ್ರೆ ನಮ್ಗೆ ಏನ್ ಸಿಗುತ್ತೆ, ಪ್ರತಿಫಲವನ್ನ ಬಯಸಿ ಮಾಡ್ತಾ ಹೋದ್ರೆ ನಮ್ಗೆ ಏನು ಕಲ್ತ್ಕೊಳಂಗಾಗಲ್ಲ ಅಲ್ವಾ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಕ್ಕೆ
1: ಅಷ್ಟು
0: ಮಾಡ್ಕೊಂಡು ಹೋಗು ಫಲ ಅನ್ನೋ ಫಲ
1: ಅವಾಗ ಪಿ ಎಚ್ ವ್ಯಾಲ್ಯೂ ಇದೇ ಇರುತ್ತೆ ಹೈ
0: ಅಲ್ಲ ಅವಾಗ್ಲೇ ನಿಮಗೆ ಅವಾಗ್ಲೇ ಸಿಗೋದು ನನಗೆ ಸಿಕ್ಕುತ್ತೆ ಸಿಕ್ಕುತ್ತೆ ಸಿಕ್ಕುತ್ತೆ ನೀವು ಟ್ರೈ ಮಾಡಿ ಬೇಕಾದ್ರೆ ನೀವು ಬಸ್ಗೋಸ್ಕರ ಕಾಯಿರಿ ಬಸ್ ಬರಲ್ಲ ಅವತ್ತು ಸುಬ್ರಹ್ಮಣ್ಯ ನಿಂತ್ಕೊಳ್ಳಿ ಬಸ್ ಬರುತ್ತೆ ಯಾವಾಗ್ಲೂ ಯಾಕೆ ಅಂತಂದ್ರೆ ಅದು ಹಿಂದೆ ಹೋದ ನಿಮ್ಗೆ ಸಿಗಲ್ಲ ಡೋಂಟ್ ಗೋ ಬಿಹೈಂಡ್ ಅಂತ ನೋಡಿ ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ ಇವತ್ತು ನಮಗೆ ನನ್ನ ಆ ಮೆಸೇಜ್ ನಮ್ಮಲ್ಲಿ ಓದ್ತೇನೆ ಈಗ ನನಗೆ ನೀವು ಮಾತಾಡ್ತಾ ಮಾತು ಹೇಳಿದ್ರಿ ಉತ್ತರ ಕರ್ನಾಟಕ ಫಿಲ್ಮ್ ಚೇಂಬರ್ ಅಂತ ಹೇಳಿದ್ರಿ ಅಲ್ಲಿ ಒಂದು ಚೇಂಬರ್ ಇದೆ
1: ಹೌದು 2011 ರಿಜಿಸ್ಟರ್ ಆಗಿರುವಂತದ್ದು ಮಾನ್ಯತೆ ಸರ್ಕಾರದಿಂದ ಮಾನ್ಯತೆ ಪಡೆದಂತದ್ದು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ

0: ಏನಂದ್ರೆ ಯೂಶಲಿ ಉತ್ತರ ಕರ್ನಾಟಕ ಮುಂಚೆಯಿಂದ ಒಂಥರ ಹಿಂದುಳಿದ ಜಿಲ್ಲೆಗಳೆಲ್ಲ ಉತ್ತರ ಕರ್ನಾಟಕದ ಭಾಗ ಹಿಂದುಳಿದದ್ದು ಅಂತ ಬಂದ್ಬಿಟ್ಟಿದೆ. ನಿಜಾಮರ ಕಾಲದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ಲೇಟ್ ಆಗಿನಿ ಅಲ್ಲಿ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ. ಸೊ ಯಾವುದಕ್ಕೂ ಉತ್ತರ ಕರ್ನಾಟಕದವರಿಗೆ ಏನು ಅನ್ಸೋದು ಅಂದ್ರೆ, ಅಯ್ಯೋ ನಮ್ನ ಯಾರು ಕೇಳಲ್ಲ, ಪ್ರತಿಭೆಗಳೆಷ್ಟೊಂದಿದೆ, ಅದರಲ್ಲೂ ಧಾರವಾಡಲ್ಲೂ ನಿಮ್ಗೆಲ್ಲ ಗೊತ್ತಿರಬೇಕು, ತುಂಬಾನೇ ಪ್ರತಿಭೆ ಇರೋಂಥದ್ದು ಜಿಲ್ಲೆ ಅದು. ಸೊ ಅಲ್ಲಿ ಚೇಂಬರ್ ಅವರು ಇಲ್ಲಿಯ ಕಲಾವಿದರಿಗೆ, ಪ್ರತಿಭಾನ್ವಿತರಿಗೆ, ಒಂದು ಫಿಲ್ಮ್ ಮೇಕರ್ಸ್ಗೆ ಒಂದು ಈಸಿಯಾಗಿ ಒಂದು ಮೂವಿ ಮಾಡೋ ಅವಕಾಶ ಸಿಗಲಿ ಅಂತ ವಾಣಿಜ್ಯ ಮಂಡಳಿ ಮಾಡಿರೋದು 2011.
1: ಉದ್ದೇಶ ಅದೇ ಅಂದ್ರೆ ಆ ಭಾಗದ ಜನಕ್ಕೆ ಸಿಗಲಿ,
0: ಎಲ್ಲರೂ ಅಲ್ಲಿ ಮಾಡ್ಕೋಬಹುದು, ಬರೀ ಆ ಭಾಗದವ್ರಿಗೆ ಅಂತಲ್ಲ, ಆ ಭಾಗದವರಿಗೆ ಹೆಚ್ಚಿನ ಉಪಯೋಗ ಆಗತ್ತೆ. ಏನಂದ್ರೆ ದೂರ ಇರ್ತಾರೆ, ಹಳ್ಳಿ ಹಳ್ಳಿಯಲ್ಲಿರ್ತಾರೆ, ಎಲ್ಲದಕ್ಕೂ ಬೆಂಗಳೂರಿಗೆ ಬಂದು ಓಡಾಡಿ ಮಾಡಿ ಇಲ್ಲಿ ಒಂದು ಮೂವಿ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅವ್ರಿಗೆ. ಸೊ ಅಲ್ಲೇ ಹತ್ರದಲ್ಲೇ ಇರೋದ್ರಿಂದ ಯಾವ್ದೋ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಂತಾರಪ್ಪ, ಒಂದು ಅವಾರ್ಡ್ ಫಿಲ್ಮ್ ಮಾಡ್ಬೇಕಂತಾರಪ್ಪ, ಯಾವುದೋ ಒಂದು ಸಾಕ್ಷಿ ಚಿತ್ರ ಮಾಡ್ಬೇಕಂತಾರೆ, ಅವನ ಅವಾರ್ಡಿಗೆ ಹಾಕ್ಬೇಕು ಅಂತಾರೆ. ಅವಾಗ ಏನಾಗುತ್ತೆ, ಸೆನ್ಸರ್ ಬೇಕಾಗತ್ತೆ. ಸೆನ್ಸರ್ ಬೇಕು ಅಂದ್ರೆ ಪ್ರೊಡಕ್ಷನ್ ಹೌಸ್ ಬೇಕಾಗತ್ತೆ. ಸೊ ಅದೆಲ್ಲದಕ್ಕೂ ಮತ್ತೆ ಬೆಂಗಳೂರಿಗೆ ಬಂದು ಓಡಾಟ, ಅವರು ಹಾಕೋ ಇನ್ವೆಸ್ಟ್ಮೆಂಟ್ಗಿಂತ ಬೆಂಗಳೂರಿಗೆ ಬಂದು ಹೋಗೋ ಜಾಸ್ತಿ ಆಗುತ್ತೆ. ಸೊ ಅಲ್ಲೇ ಇರೋದ್ರಿಂದ ಒಂದು ಅವರಿಗೆ ಕಲಾವಿದರಿಗೆ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಒಂದು ಚೇಂಬರ್ ಇದ್ರೆ ಅಂತ ಮಾಡಿರೋ ಉದ್ದೇಶ.
1: ಅಷ್ಟೇ ಉದ್ದೇಶನ ಅಲ್ಲಿ, ಅದರಿಂದ ಬೇರೆ ಉದ್ದೇಶ ಅಂದ್ರೆ ವಾಟ್ ಐ ಮೀನ್ ಟು ಸೇ ಈಸ್ ಏನಂತಂದ್ರೆ, ಈಗ ಒಂದು ಚೇಂಬರ್ ಆಲ್ರೆಡಿ ಇದೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾದಾಗ, ಇಲ್ಲ ಅದು ನಮಗೆ ಸರಿಯಾಗಿ ಸಿಕ್ತಿಲ್ಲ, ಅಲ್ಲಿಂದ ನಮಗೆ ವಿಷಯಗಳು ಸರಿಯಾಗಿ ಸಿಕ್ತಿಲ್ಲ ಅಂತ ಇದನ್ನ ಮಾಡ್ದಾಗಿದೆಯಾ ಅಂತ ಕೇಳಿದ್ರೆ,
0: ಇಲ್ಲ ಖಂಡಿತವಾಗಿ ಹಾಗೇನಿಲ್ಲ. ಇನ್ನು ಈಸಿಯಾಗಿ ಸಹಾಯ ಆಗಲಿ, ಅವಕಾಶ ಅಲ್ಲೇ ಹತ್ರದಲ್ಲಿ ಹೆಲ್ಪ್ ಆಗತ್ತೆ ಅಂತ ಚೇಂಬರ್ನವರಿಗೆ. ಇಲ್ಲಿ ಸಿಗಲ್ಲ ದೂರ ಅಂತ ಅಷ್ಟೇ, ಇನ್ನೇನಿದ್ರೆ ಹಾಗೆ ಉತ್ತರ ಕರ್ನಾಟಕ ಭಾಗದವರಿಗೆ ಒಂದು ಕಲಾವಿದರಿಗೆ ವೇದಿಕೆ ಆದಂಗೆ ಆಗತ್ತೆ, ಈಸಿಯಾಗಿ ಅವೈಲೇಬಲ್ ಆಗಲಿ ಎಲ್ಲ.
1: ಉತ್ತರ ಕರ್ನಾಟಕ ಬರೀ ಉತ್ತರ ಕರ್ನಾಟಕದವರಿಗೆ ಮಾತ್ರ
0: ಹಾಗೇನಿಲ್ಲ, ಖಂಡಿತವಾಗಿ ಅಲ್ಲ, ಇದೆ ಯಾರು ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೋಬಹುದು, ಆಲ್ ಓವರ್ ಸ್ಟೇಟ್ ಇದೆ ಓಪನ್ ಎನಿ ಬಡಿ. ಈಗ ಯಾವುದೇ ಒಂದು ಮೇನ್ ಹೆಡ್ ಆಫೀಸ್ ಅಂದ್ರೆ ಬ್ರಾಂಚ್ ಆಫೀಸ್ ಇರಲ್ವಾ, ಯಾಕೆ ಬೇಕು ಬ್ರಾಂಚ್ ಆಫೀಸ್ ಅಂದ್ರೆ ಆ ತರ ಅನ್ಕೊಳ್ಳಿ,
1: ಬ್ರಾಂಚ್ ಆಫೀಸ್ ಬೇರೆ,
0: ಇದು ಬ್ರಾಂಚ್ ಆಫೀಸ್ ಅಲ್ಲ, ಇದು ಸಪರೇಟ್ ಪ್ರತ್ಯೇಕ. ಬಟ್ ಕೊಡೋ ಸಾಲ
1: ಬ್ರಾಂಚ್ ಆಫೀಸ್ ನೋ,
0: ಇಟ್ಸ್ ನಾಟ್ ಎ ಬ್ರಾಂಚ್ ಆಫೀಸ್, ಇಟ್ಸ್ ಕಂಪ್ಲೀಟ್ಲಿ ಬೇರೆ. ಸೌಲಭ್ಯಗಳು ಸೇಮ್,
1: ಅದು ಇಂಪಾರ್ಟೆಂಟ್,
0: ಒಂದೇ ಸೌಲಭ್ಯಗಳು, ಇನ್ನು ಕಮ್ಮಿ ಬೆಲೆಯಲ್ಲಿ ಸಿಗತ್ತೆ.
1: ಸೊ ಹಾಗೆ ಅದಕ್ಕೆ ಅರ್ಥನೇ ಬೇರೆ ಆಗ್ಬಿಡುತ್ತೆ. ಬ್ರಾಂಚ್ ಆಫೀಸ್ ಇಸ್ ಡಿಫ್ರೆಂಟ್ ಫ್ರಮ್ ದಿಸ್ ಆಫೀಸ್.
0: ಅಲ್ಲ, ಈಗ ಯಾವುದನ್ನೇ ಮಾಡಬೇಕು ಅಂದ್ರೆ ಬ್ರಾಂಚ್ ಆಫೀಸ್ ಯಾಕೆ ಅಂದ್ರೆ, ಆ ಹತ್ತಿರದವರಿಗೆ ಹೆಲ್ಪ್ ಆಗಲಿ, ಯಾ ಸುತ್ತಮುತ್ತಿನವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶನೂ ಇರತ್ತಲ್ವಾ.
1: ಕರೆಕ್ಟ್. ಬಟ್ ಈವನ್ ನಿಮ್ಮ
0: ದಿಸ್ ಇಸ್ ನಾಟ್ ಎ ಬ್ರಾಂಚ್ ಆಫೀಸ್, ಅಫ್ಕೋರ್ಸ್ ಇದು ಕಂಪ್ಲೀಟ್ಲಿ ಬೇರೆ.
1: ಆ ಭಾಗದವರಿಗೆ ಈಸಿಯಾಗಿ
0: ಹೌದು,
1: ಈಸಿಯಾಗಿ ನಾವು ಅಲ್ಲಿ ಚೇಂಬರ್
0: ಪ್ರತಿಭೆಗಳಿಗೆ, ಕಲಾವಿದರಿಗೆ, ಫಿಲ್ಮ್ ಮೇಕರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗೆ,
1: ಕರೆಕ್ಟ್,
0: ಅಲ್ಲಿನೇ ಲೋಕಲ್ ಕಲಾವಿದರನ್ನ ಹಾಕೊಂಡು ಬೇಗ ಬೇಗ ಒಂದು ಸೌಲಭ್ಯಗಳು ಸಿಗ್ಲಿ ಅಂತ ಅಲ್ಲಿ ತಂತ್ರಜ್ಞರಿಗೆ.
1: ಅಲ್ಲಿ ಈಗ ರಿಜಿಸ್ಟರ್ ಮಾಡಿ ಸಿನಿಮಾ ಮಾಡಿ ಸ್ಟೇಟ್ ಅವಾರ್ಡ್ಗೆಲ್ಲ ಅಪ್ಲೈ ಮಾಡ್ತೀವಿ, ಎಲ್ಲ ಮಾಡ್ಬೋದು ಪ್ರೊಸೆಸ್ ಎಲ್ಲ ಸೇಮ್.
0: ಖಂಡಿತವಾಗಿ ನಂದೇ ಆಗಿದೆ ಅಲ್ವಾ, ನಂದೇ ಮೂವಿ ಅಲ್ಲೇ ರಿಜಿಸ್ಟರ್ ಆಗಿ ಮೂವಿನೂ ಮಾಡಿ ಸಬ್ಸಿಡಿನೂ.
1: ರೀಸೆಂಟ್ ಆಗಿ ಒಂದು ಅವಾರ್ಡ್ ಏನೋ ಮಾಡಿದ್ರೆ, ಫಂಕ್ಷನ್ ಏನೋ ಮಾಡಿದ್ರೆ.
0: ರೀಸೆಂಟ್ ಆಗಿ ಅಲ್ಲಿ ಉತ್ತರ ಕರ್ನಾಟಕ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ದು, ಚಲನಚಿತ್ರೋತ್ಸವ ಮಾಡಿತ್ತು, ಒಂದು ಫೀಚರ್ ಫಿಲ್ಮ್ಸು, ಸಾಕ್ಷಿ ಚಿತ್ರ ಮತ್ತೆ ಕಿರುಚಿತ್ರ ಜೊತೆಗೆ ಮ್ಯೂಸಿಕ್ ವಿಡಿಯೋ ಆಲ್ಬಮ್ಸ್ ಎಲ್ಲರಿಗೂ ಒಂದು ವೇದಿಕೆ ಸಿಗಲಿ, ಒಂದು ಗುರುತಿಸಿಕೆ ಕಾರ್ಯಕ್ರಮ ಮಾಡಿತ್ತು. ಎರಡು ದಿವಸದ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯಿತು ಧಾರವಾಡದಲ್ಲಿ, ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಂಗಣ ಅಂತ ದೊಡ್ಡದಾಗಿದೆ, ಅಲ್ಲಿ ನಮ್ಮ ಸುರೇಶ್ ಹೆಬ್ಳಿಕರ್ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿನೂ ಕೊಟ್ವಿ. ಅನಿರುದ್ಧ ಅವರು ಜಟ್ಕರ್ ಅವರು ಕೂಡ ಬಂದಿದ್ರು ಅತಿಥಿಯಾಗಿ, ಹಾಗೆ ರಾಧಾ ಹಿರೇಗೌಡರು, ಹರೀಶ್ ನಾಗರಾಜ್ ಅವರು ಬಂದು, ಮತ್ತೆ ಜಗದೀಶ್ ಶೆಟ್ಟರ್ ಬಂದು ಉದ್ಘಾಟನೆ ಮಾಡಿದ್ರು, ಲೋಕಲ್ ಡಿಸಿನೂ ಬಂದಿದ್ರು, ಧಾರವಾಡ ಡಿಸಿ ಅವರು ಬಂದು, ಸ್ನೇಹಲ್ ಅಂತ ಅವರು ಬಂದು ಉದ್ಘಾಟನೆ ಮಾಡಿ ತುಂಬಾ ಖುಷಿ ಪಟ್ಟರು. ಜೊತೆಗೆ ಅಲ್ಲಿ ಒಂದು ಫಿಲ್ಮ್ ಸಿಟಿ ಆಗ್ಬೇಕು ಅನ್ನುವಂತ ಆಶ್ವಾಸನೆ ನೀಡಿದ್ದಾರೆ, ಅದಕ್ಕೆ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಲೋಕಲ್ ಧಾರವಾಡ ಅವರು ಬಂದಿದ್ರು. ಸೊ ನಾವೆಲ್ಲರೂ ನಿಮ್ ಜೊತೆ ಇದ್ವಿ ಹೋರಾಟಕ್ಕೆ, ಉತ್ತರ ಕರ್ನಾಟಕದಕ್ಕೆ, ಯಾವುದೇ ಚಲನಚಿತ್ರ ವಿಭಾಗಕ್ಕೆ ಅಂತ ಹೇಳಿ.
1: ಹೋರಾಟಕ್ಕೆ ಬೇಡ
0: ಅಲ್ಲ ಅಂದ್ರೆ ಸಿಗಲ್ವಲ್ಲ. ಈಗ ನೋಡಿ, ಪ್ರೊಫೆಸರ್ ಹೋಗ್ಬೇಕು ಅಂದ್ರೆ ಮಿನಿಸ್ಟ್ರಿಗೆ ಒಂದು ಅಪ್ಲಿಕೇಶನ್ ಕೊಡ್ಬೇಕಾ, ಒಂದು ಫಿಲ್ಮ್ ಸಿಟಿ ಆಗ್ಬೇಕು, ಇಲ್ಲಿ ಏನೋ ಒಂದು ಮಾನ್ಯತೆ ಬರಬೇಕು ಅಂತಂದ್ರೆ ತುಂಬಾ ಕೆಲಸ ಇರುತ್ತೆ. ಸೊ ಎಲ್ಲರ ಒಂದು ಒತ್ತಡ ಬೇಕಾಗತ್ತೆ ಅದು. ಇದಕ್ಕೆ ಒಂದು ಸಹಕಾರ ಸಿಕ್ಕಿದೆ, ಖುಷಿ ತಂದಿದೆ, ತುಂಬಾ ಅದ್ದೂರಿಯಾಗಿ ಎರಡು ದಿವಸ.
1: ನಿಮ್ಮ ಕೆಲಸಗಳಿಗೆ ಸಹಕಾರ ಅನ್ನೋದಕ್ಕೂ ನಿಮ್ಮ ಕೆಲಸಗಳಿಗೆ ಹೋರಾಟಕ್ಕೆ ಸಹಕಾರ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಂತ.
0: ಅಲ್ಲ, ಒಂದೊಂದ್ಸರಿ ಸಹಕಾರ ಸಿಗದೆ ಇದ್ರೆ ಹೋರಾಟ ಮಾಡ್ಬೇಕಾಗತ್ತೆ.
1: ಈಗ ನೀವು ಇಲ್ಲಿ ಹೋರಾಟ ಮಾಡ್ತಿದ್ರೆ ಸಹಕಾರ ತಗೋತಾ ಇದ್ರ?
0: ಸದ್ಯಕ್ಕೆ ಸಹಕಾರಕ್ಕೆ ಅಪ್ಲೈ ಮಾಡಿದೀವಿ, ಸಪ್ಲೈ ಟೆಂಡರ್ ಸಹಕಾರಕ್ಕೆ
1: ಸಿಗ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ. ನೀವು ನಿರ್ಮಾಣ ಮಾಡಿದಂತಹ ಚಿತ್ರ ಮಿಸ್ಟರ್ ಚೀಟರ್ ರಾಮಾಚಾರಿ ಸಿನಿಮಾದ ಒಂದು ಹಾಡನ್ನ ನಾವು ಕೇಳೋಣ. ಯಾ, ಹಾಡನ್ನ ಕೇಳಿ ನಮ್ಮ ಮಾತನ್ನ ಮುಂದುವರೆಸೋಣ. ಖಂಡಿತ, ಪ್ರವೀಣಾ ಕುಲಕರ್ಣಿ ನಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ, ಹಾ,

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: No doubt about that. FM Rainbow, Musically Yours. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ 12:48 ಆಗಿದೆ. ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸುವಂಥ ಕೊನೆಯ ಭಾಗದಲ್ಲಿ ನಾವಿದ್ದೀವಿ. ಪ್ರವೀಣ ಕುಲಕರ್ಣಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಸೌಭಾಗ್ಯ ಅವರು ರಾಜನ ಕುಂಟೆಯಿಂದ SMS ಕಳಿಸಿದ್ದಾರೆ. ಕಾರ್ಯಕ್ರಮವನ್ನ ಮೆಚ್ಚುಗೆ ಹೇಳ್ತಾ ಸಕಲ ಕಲಾ ಪ್ರವೀಣೆ ಈ ಪ್ರವೀಣ ಕುಲಕರ್ಣಿ ಅಂತ.
2: ಸೋ ಸ್ವೀಟ್, ಥ್ಯಾಂಕ್ ಯು, ಧನ್ಯವಾದಗಳು.
1: ಅಯ್ಯಪ್ಪ, ಎಲ್ಲಿದ್ರಿ ಮೇಡಮ್ ಅಂತ ಅವ್ರು ಕೇಳಂಗಿಲ್ಲ, ರಾಜನಕುಂಟೆಯಲ್ಲಿ ಇದ್ದಾರೆ.
2: ರಾಜನಕುಂಟೆ, ಥ್ಯಾಂಕ್ ಯು ಸೋ ಮಚ್.
1: ಅಂದ್ರೆ ಚೆನ್ನಾಗಿ ಹೇಳಿದೆ ನೋಡಿ, ಸಕಲ ಕಲಾ ಪ್ರವೀಣೆ. ನನಗೆ ಹೊಳಿಲೇ ಇದು ಎಲ್ಲ, ನನಗೆ ಹೊಳೆಯಲ್ಲ ಬಿಡಿ. ಆದ್ರೆ ಗೊತ್ತಿತ್ತಂತ ಕಾಣುತ್ತೆ ನಿಮ್ಮ ಅಪ್ಪ ಅಮ್ಮಂಗೆ ಮೂವತ್ತಕ್ಕೆ ಪ್ರವೀಣ ಅಂತ
2: ಎಲ್ಲರೂ ಹಂಗೆ ಹೇಳ್ತಾರೆ
1: ಅಲ್ವಾ. ಇನ್ನು ಒಂದೊಂದು ಭಾಗದ ಅದು ಅದೊಂದು ಅದೊಂದು ಆಗ್ಬಿಡ್ಲಿ, ಏನು ಬ್ಯೂಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದ್ರೆ
2: ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಪಡೆಯಕ್ಕೆ ಮಿಸಸ್ ಇಂಡಿಯಾ ಕರ್ನಾಟಕ ಅಂತ ಮದುವೆ ಆದವರಿಗೆ ಅದು ಬ್ಯೂಟಿ ಪೇಜೆಂಟ್ ಇತ್ತು. ಪ್ರತಿಭಾ ಸಂಶಿಮಟ್ಟು ಪ್ರತಿ ವರ್ಷ ಮಾಡ್ತಾ ಬರ್ತಾರೆ. ಸೊ ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆ ಅನುಭವ ಪಡೆದಿರೋದು ಮೂರು ದಿವಸದ್ದು. ಅಲ್ಲಿ ರನ್ನರ್ ಅಪ್ ಆಗಿದೆ, ಬೆಸ್ಟ್ ಕ್ಲಾಸಿಕ್ ಸ್ಮೈಲ್ ಅನ್ನೋ ಒಂದು ಟೈಟಲ್ ಕೂಡ ಸಿಕ್ಕಿದೆ ಅದರಲ್ಲಿ.
1: ನೋಡಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಷಯ ಅಂತಂದ್ರೆ PhD ಮಾಡ್ತಾ ಇದ್ದಾರೆ ಸಂಸ್ಕೃತದಲ್ಲಿ.
2: ಹಾ, ಅಂದ್ರೆ ಕೋವಿಡ್ ಟೈಮಲ್ಲಿ ಜಾಸ್ತಿ ಕೆಲಸ ಇರಲಿಲ್ಲ. ಸೊ ಅವಾಗ ನಾನು ಏನ್ ಮಾಡಿದೆ, ಸುಮ್ಮನೆ ಕೂತ್ಕೊಳ್ಳೋ ಬದಲು ಅಂತ ಒಂದು ಪುಸ್ತಕದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಪುಸ್ತಕ ಬರೆದಿದ್ದು ಅದೇ ಟೈಮಲ್ಲಿ 2 ವರ್ಷ ಟೈಮ್ ತಗೊಂಡು ಅನುಭವದ ಜೊತೆ ಜೊತೆಗೆ MA ಮಾಡಿಕೊಂಡೆ ಸಂಸ್ಕೃತದ. ನಾನು ಚಿಕ್ಕವಳಿರುವಾಗಿಂದ ಸಂಸ್ಕೃತ ಕಲಿಬೇಕು ಅಂತ ಆಸೆ ಇತ್ತು. ಶಾಲೆ ಕಾಲೇಜಲ್ಲಿ ಕಲಿಯಕ್ಕೆ ಆಗಿರಲಿಲ್ಲ. ನಮ್ಮೂರಲ್ಲಿ ಆಚಾರ್ಯ ಹತ್ರ ಬಾವಿ ಕಟ್ಟಿಗೆ ಹೋಗಿ ಹೋಗಿ ಕಲಿತಾ ಇದ್ದೆ ಸಂಸ್ಕೃತ ನಾನು. ಸೊ ಇವಾಗ ಏನ್ ಮಾಡಿದೆ, MA ಸಂಸ್ಕೃತ ಮಾಡಿಕೊಂಡೆ. ಇಲ್ಲಿ ಸಂಸ್ಕೃತ ಭಾರತಿಯಲ್ಲಿ ತೊಡಗಿಸ್ಕೊಂಡಿದ್ದೆ. ಕರ್ನಾಟಕ ಸಂಸ್ಕೃತಿ ಯೂನಿವರ್ಸಿಟಿಯಿಂದ ಭಾಷಾ ಸಾಹಿತ್ಯದಲ್ಲಿ MA ಆಗಿದೆ ಸಂಸ್ಕೃತ. ಸೊ ಅದಾದ್ಮೇಲೆ ಈಗ ಮತ್ತೆ ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಲರ್ನಿಂಗ್ ಇಸ್ ಇನ್ಫೈನೈಟ್ ಅಂತ, ಕಲಿಯೋದಕ್ಕೆ ಯಾವಾಗ್ಲೂ ನಿರಂತರ ಅಂತ. ಸೊ ಹೀಗಾಗಿ ಮಾಸ್ಟರ್ಸ್ ಆಯ್ತು, ಇನ್ನೇನ್ ಮಾಡೋದು. ಸೊ ಏನಾದ್ರೂ ಅಧ್ಯಯನ ಜಾರಿ

0: ತಿರುಗಾಡದವರು.
1: ಹೌದು ಹೌದು,
0: ಅದರಲ್ಲೂ ವಿಜಯದಾಸ್ ಅವರು ನಮ್ಮ ರಾಯಚೂರಿನ ಮಾನವೀಯ ಅವರು.
1: ವಿಜಯದಾಸರು ಆ ಸಿನಿಮಾ ಕೂಡ ಬಂತು, ಭಾಗ ಒಂದು ಭಾಗ ಎರಡು ಅಲ್ವಾ. ಸೊ ನಟಿಯಾಗಿ, ನಿರ್ಮಾಪಕಿಯಾಗಿ, ನಿರೂಪಕಿಯಾಗಿ, ಲೇಖಕಿಯಾಗಿ 15-20 ವರ್ಷಗಳ ಜರ್ನಿಯನ್ನ ಎಷ್ಟು ಎಂಜಾಯ್ ಮಾಡಿದಿರಿ ಪ್ರವೀಣ ಅವರೇ?
0: ಖಂಡಿತವಾಗಿ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ, ಯಾಕೆಂದರೆ ಯಾವತ್ತೂ ನನ್ನ ಲೈಫಲ್ಲಿ ನಾನು ಬೋರ್ ಅನ್ಸ್ಕೊಳ್ಳೋದೇ ಇಲ್ಲ, ಯಾಕೆಂದರೆ ಯಾವಾಗಲೂ ನನ್ನ ಮನಸ್ಸು ಹೊಸತನಕ್ಕೆ ಕಾಯ್ತಾ ಇರತ್ತೆ, ಹೊಸತನಕ್ಕೆ ತುಡಿತಾ ಇರತ್ತೆ. ಸೊ ಹೀಗಾಗಿ ಆಮೇಲೆ ಮಾಡುವ ಕೆಲಸದಲ್ಲಿ ತುಂಬ ಆಸಕ್ತಿ, ಪ್ಯಾಷನೇಟ್ ಆಗಿ ಮಾಡ್ತೀನಿ, ಕಲಿಯೋಕೆ ನಿರಂತರವಾಗಿರುತ್ತೆ. ಸೊ ಇವೆಲ್ಲವೂ ಇದ್ದಾಗ ನನ್ನ ಜೀವನ ತುಂಬಾನೇ ಹೈ ಲೆವೆಲ್ ಪಿ ಎಚ್ ಪೀಸ್ ಅಂಡ್ ಹ್ಯಾಪಿನೆಸ್ ತುಂಬಾನೇ ಒಂದು ಯಾವಾಗಲೂ ಹೈ ಆಗಿರುತ್ತೆ.
1: ನೋಡಿ, ಎರಡು ಪದಗಳು ಜೀವನ ಎಷ್ಟು ಬದಲಿಸುತ್ತೆ, ಪಿ ಎಚ್ ವ್ಯಾಲ್ಯೂ ಪೀಸ್ ಅಂಡ್ ಹ್ಯಾಪಿನೆಸ್, ಅದು ಬೇಕೇ ಬೇಕು.
0: ಜೀವನ ನಡೆಸಬಾರ್ದು, ಜೀವನ ಜೀವಿಸಬೇಕು. ಯು ಶುಡ್ ನಾಟ್ ಲಿವ್, ಯು ಶುಡ್ ಲಿವ್ ಯುವರ್ ಲೈಫ್.
1: ಸೈಲೆಂಟ್ ಫಸ್ಟ್ ಟೈಮ್ ನನ್ನ ಸೈಲೆಂಟ್ ಆಗ್ಬಿಟ್ಟೆ.
0: ಬೇಡ ಬಿಡಿಪ್ಪ, ಜಾಸ್ತಿ ಹೋಗ್ತಾ ಇದೆ ಅನ್ಸುತ್ತೆ. ಬೇಡ, ನಂಗಿದ್ದೀನಿ, ನನ್ನ ಜನಗಳಿಗೆ ಇಷ್ಟಪಡ್ತೀನಿ, ಐ ಆಮ್ ಎ ಪೀಪಲ್ ಪರ್ಸನ್, ನನ್ಗೆ ಇಷ್ಟ ಜನಗಳ ಮಧ್ಯೆ ಇರೋಕೆ ಖುಷಿ ಖುಷಿಯಾಗಿ
1: ಅಲ್ಲಿ ಬರ್ತಾ ಇದೆ, ಅಲ್ಲಿಗೆ ಬರ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದಾಗ ಸೊ 5 ಬೆರಳು ಸಮ ಇಲ್ಲ, ನಮಗೆ ಗೊತ್ತಿದೆ. ಒಬ್ಬೊಬ್ರು ಪರ್ಸನ್ ಒಂದೊಂದರ ಭಾವನೆ ಇರುತ್ತೆ. ಈ ಪೀಪಲ್ ಮ್ಯಾನೇಜ್ಮೆಂಟ್ ಅನ್ನು ಹೇಗೆ ಮಾಡ್ತೀರಿ ನೀವು?
0: ನಾನು ಆಕ್ಚುಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಕೂಡ, ಸರ್ಟಿಫೈಡ್ ಟ್ರೈನರ್, ವ್ಯಕ್ತಿತ್ವ ವಿಕಸನ ತರಬೇತುದಾರರು ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ಸೊ ಅದು ಏನಾರ ಆಟೋಮೆಟಿಕ್ ಆಗಿ ಇಷ್ಟು ವರ್ಷಕ್ಕೆ ಎಷ್ಟೊಂಥರ ಜನ ನೋಡಿದಾಗ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡತ್ತೆ, ನಾವು ಯಾವುದಕ್ಕೂ ರಿಯಾಕ್ಷನ್ ಮಾಡೋದು ಬೇಕಾಗಲ್ಲ. ಸೊ ಜನಗಳನ್ನ ಪ್ರೀತಿಸಕ್ ಶುರು ಮಾಡಿಬಿಡಿ, ಸಾಕು, ಅವಾಗ ಅವರಿಂದನೂ ಅಷ್ಟೇ ಪ್ರೀತಿ ನಮ್ಗೆ ಸಿಗತ್ತಲ್ವಾ. ಅದಕ್ಕೆ ನನಗಂತೂ ಜನಗಳಿಂದ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಿದೆ. ಹೀಗಾಗಿ ನನ್ಗೆ ಯಾವತ್ತೂ ನೆಗೆಟಿವ್ ಹೋಗೋದೇ ಇಲ್ಲ, ಯಾರು ಹೇಗಿರ್ತಾರೆ ಅವ್ರನ್ನ ಅಕ್ಸೆಪ್ಟ್ ಮಾಡೋದು. ಸೊ ಅವ್ರ ಜೊತೆ ಒಳ್ಳೆ ಕಾಲ ಕಳೆಯೋದು ಅಷ್ಟೇ ಸಾಕು ಅಂತ. ಅವ್ರಿಗೆ ಲೈಫ್ ಸ್ಟೈಲು
1: ಕರೆಕ್ಟ್, ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಇದ್ರೆ ನಮ್ಮ ಪಾತ್ ಕೂಡ ಚೆನ್ನಾಗಿರುತ್ತೆ.
0: ಹೌದು, ಈಗ ಆರ್ಗ್ಯಾನಿಕ್ ಸಂತೆನೂ ನಡೆಸ್ತೀನಲ್ಲ, ಪ್ರತಿ ಭಾನುವಾರ ಆರ್ಗ್ಯಾನಿಕ್ ಸಂತೆ ಅಂತ ನಡೆಸ್ತಾ ಇದೀವಿ. ಒಂದು ನಮ್ಮ ಜೀವನ ಶೈಲಿ ಆರ್ಗ್ಯಾನಿಕ್ ಇರಲಿ, ಆಹಾರನೂ ಆರ್ಗ್ಯಾನಿಕ್ ಇರಲಿ ಅಂತ. ಸೊ ಆ ರೀತಿ ಅಲ್ಲೂ ಒಂದು ಕಾರ್ಯಕ್ರಮ ನಿರಂತರವಾಗಿ 3 ವರ್ಷ ಆಗ್ಲಿಕ್ಕೆ ಬಂತು, ಅದು ಮಾಡ್ತಾ ಬಂದು.
1: ನಿಮಗೆ 24 ಅವರ್ಸ್ ಸಾಕಾಗತ್ತಾ?
0: ಸಾಕಾಗತ್ತೆ.
1: ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನಾಗೇಶ್ರೀ ಕೇಳ್ತಾ ಇದ್ರು, ಅವ್ರಿಗೆ 24 ಅವರ್ಸ್ ಸಾಕಾಗತ್ತಾ ಕೇಳಿ, ಅವ್ರು 2 ದಿನಕ್ಕೂ ಒಂದಿನ, ಅವ್ರಿಗೆ 48 ಗಂಟೆ ಸೇರ್ಕೊಂಡು ಒಂದಿನ ಮಾಡ್ಕೋತಾರೆ ಅಂತ.
0: ಟೈಮ್ ಹೇಗೆ ಅಂದ್ರೆ, ಈಗ ಏನು ಇದಿಷ್ಟುದು ಸಾಧನೆ ಯಾವುದು ಒಟ್ಟಿಗೆ ಮಾಡಿರೋದಲ್ವಲ್ಲ ಸುಧೀಂದ್ರ. ಸೊ ಈಗ ಏನ್ ನಾನು ಮಾಡ್ತಾ ಇದ್ದೀನಿ, ಸೊ ಅದು ನಿಮ್ಗೆ 1 ವರ್ಷಕ್ಕೆ ಅದು ಹಿಸ್ಟ್ರಿ ಆಗಿರುತ್ತೆ. ಈಗ ಪುಸ್ತಕ ಬರೆದು 4 ವರ್ಷ ಹಿಂದೆ ಬರ್ದಿರೋ, ಸೊ ಅದು ಹಿಸ್ಟ್ರಿ. ಈಗ ನಾನು ಮಾಡ್ತಿರೋದು ಈಗ ಪ್ರೆಸೆಂಟ್, ಸೊ ಅದು ಅದು ಮುಗೀತು ಅಂತಂದ್ರೆ ದಟ್ಸ್ ಅ ಪಾರ್ಟ್ ಆಫ್ ಲೈಫ್. ಈಗ ಅಧ್ಯಯನ ಜೊತೆ ಜೊತೆಗಿರುತ್ತೆ, ನಮ್ಗೆ ಬ್ಯಾಡ್ಮಿಂಟನ್ ಹೇಳಿದ್ರೆ ಅದು ಒಂದು ನಮ್ಮ ಭಾಗ, ಸೊ ನಿರೂಪಣೆನೂ ಒಂದು ಭಾಗ. ಸೊ ಹೀಗಾಗಿ ಎಲ್ಲವನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು. ಈಗ ಯಾವುದೋ ಒಂದು ಶೂಟಿಂಗ್ ಬಂತು, ಚಲನಚಿತ್ರಗಳು, ಆ ಒಂದು ವಾರ ಇರ್ಬೋದು, ಒಂದು 4-5 ದಿವಸ ಇರ್ಬೋದು. ಸೊ ಅದಷ್ಟಕ್ಕೆ ನಾವು ಕರೆಕ್ಟ್ ಪ್ರಯೋರಿಟೈಸ್ ಮಾಡ್ಕೊಂಡು ಬಿಟ್ಟು ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಾವು ಸಮಯ ಕೊಡಬಹುದು.
1: ಯಾವುದು ಮುಖ್ಯ ಇಷ್ಟೆಲ್ಲ ಮಾತಾಡ್ತಾ ಹೋದ್ಮೇಲೆ ನಮ್ಗೆ ಅಷ್ಟು ಕೆಲಸಗಳು ಹಾಕೊಂಡಾಗ ಯಾವ್ದು ಪ್ರಯಾರಿಟಿ ಅಂತ ಗೊತ್ತಾಗ್ಬಿಟ್ಟು ಈಸಿ ಆಗುತ್ತೆ. ಮುಂದೆ ಸಿನಿಮಾ ಮಾಡ್ತಾ ಇದ್ರ, ಏನ್ ಸಿನಿಮಾ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ?
0: ಮುಂದೆ ಒಂದೆರಡು ಮೂವೀಸ್ ಮಾಡಿರೋದು ರೆಡಿ ಇದೆ. ಆಗ್ಲೇ ಹೇಳ್ದಂಗೆ, ಒಂದು ರಾಮಾಚಾರಿ ನಿರ್ದೇಶನದ್ದು ಜನ್ಮೋತ್ಸವ ಅಂತ, ತುಂಬಾ ದೊಡ್ಡ ಮಟ್ಟದ್ದು, ತುಂಬಾ ಚೆನ್ನಾಗಿ ಬರ್ತದೆ, ಅದ್ರಲ್ಲೊಂದು ಚಿಕ್ಕ ರೋಲ್ ಇದೆ. ಅದು ಒಂದು ರೆಡಿ ಇದೆ, ಈಗ ಇನ್ನೊಂದು 1 ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಜನರಿಂದ ನಾನು ಮೇಲೆ ಬಂದೆ ಅಂತ, ಅದು ಮೂವಿನೂ ಡಬ್ಬಿಂಗು ಆಗಿದೆ, ಅದು ಕೂಡ ಇನ್ನೇನು ರಿಲೀಸಿಂಗಿಗೆ ರೆಡಿ ಇದೆ. ಅದು ಎರಡು. ಇನ್ನೊಂದು ನಮ್ಮ ರಾಯರು ಅಂತ ಮಧುಸೂದನ್ ಹವಾಲ್ದಾರ್ ಅವರ ನಿರ್ದೇಶನದಲ್ಲಿ ನಡೀತಾ ಇದೆ, ಒಂದು ಶೆಡ್ಯೂಲ್ ಆಗಿದೆ. ರಾಘವೇಂದ್ರ ಸ್ವಾಮಿ ಮೇಲೆ ಬರ್ತಾ ಇದೆ ಅದು. ಸೊ ಅವರ ಒಂದು ಪವಾಡ ಮೇಲೆ ಸುಬ್ಧೇಂದ್ರ ತೀರ್ಥಗಳು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ, ಅದು ಇನ್ನೊಂದು ಶೆಡ್ಯೂಲ್ ಇದೆ ಅದು. ಸೊ ಅದು ಒಂದು ಒಳ್ಳೆ ರೋಲ್, ನನಗೆ ಒಂದು ಬ್ರೇಕ್ ಮಾಡಿದ್ದೀನಿ ನಟನೆ. ಹೌದು, ಸದ್ಯಕ್ಕೆ ಪ್ರೊಡಕ್ಷನ್ ಇಲ್ಲ. ಎರಡು ಸಾಕ್ಷಿ ಚಿತ್ರಗಳನ್ನ ನಾನೇ ಪ್ರೊಡ್ಯೂಸ್ ಡೈರೆಕ್ಟ್ ಮಾಡಿರೋದಿದೆ. ಒಂದು ನಮ್ಮ ತಂದೆಯವ್ರದ್ದು, ಇನ್ನೊಬ್ರು ತ್ರಿಭಾಷಾ ಸಾಹಿತಿ ಇದ್ರು ನಮ್ಮ ರಾಯಚೂರಲ್ಲಿ, ಅದೆರಡು ಡಾಕ್ಯುಮೆಂಟ್ರಿ ನಾನೇ ನನ್ನ ಬ್ಯಾನರ್ ಅಲ್ಲಿ ಡೈರೆಕ್ಟ್.
1: ತಂದೆಯವರ ಬಗ್ಗೆನ?
0: ಒಂದು ನಮ್ಮ ತಂದೆಯವ್ರ ಬಗ್ಗೆ, ಹಿ ವಾಸ್ ಅ ಮ್ಯಾಥಮೆಟಿಷಿಯನ್, ಫೇಮಸ್ ಮ್ಯಾಥಮೆಟಿಷಿಯನ್ ಅವ್ರದ್ದು. ಇನ್ನೊಂದು ವಿ ಎಸ್ ಕಾಂತನ್ ಅವರಂತ, ತ್ರಿಭಾಷಾ ಸಾಹಿತಿ ಅವರು. ಇತ್ತೀಚೆಗಷ್ಟೇ ಹೋದ್ರು, 20 ಇಯರ್ಸ್ ಬೆಡ್ ರಿಡನ್. ಅವರು ನನಗೆ ಸ್ಫೂರ್ತಿ ಪಿ ಎಚ್ ಡಿ ಮಾಡೋಕ್ಕೆ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ.
1: ವಾಟ್ ಎ ಜರ್ನಿ! ಇಷ್ಟು ವಿಷಯಗಳನ್ನ 20-25 ವರ್ಷಗಳಲ್ಲಿ ಮಾಡ್ತೀರಿ ಅಂತಂದ್ರೆ ಫ್ಯಾಂಟಾಸ್ಟಿಕ್. ತುಂಬಾ ಜನಕ್ಕೆ ಇನ್ಸ್ಪಿರೇಷನ್. ಯಾರು ಅರ್ಧ ಜನ ಕೆಲಸ ಬಿಟ್ಟು

0: ನಿಮ್ಮ ಮಾತು ಕೇಳಿದ ಮೇಲೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ. ಇಷ್ಟು 15-20 ವರ್ಷಗಳ ಜರ್ನಿಯನ್ನು 1 ಗಂಟೆ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ವಿ. ಹೇಗಿತ್ತು 1 ಗಂಟೆ?
1: ತುಂಬ ಚೆನ್ನಾಗಿತ್ತು. ನನಗೆಲ್ಲ ಒಂಥರ ಮೆಲುಕು ಹಾಕ್ಲಿಕ್ಕೆ ನೀವು ಸಹಾಯ ಮಾಡಿದ್ರಿ ಅನ್ಸುತ್ತೆ. ನಂದು ಶಾಲೆಯಿಂದ ತಗೊಂಡು ಬಂದ್ರಿ ನೀವು, ಆಕ್ಚುಲಿ ರಾಯಚೂರಿಂದ.
0: ಯಾವ ಸೀಟಲ್ಲಿ ಕುತ್ಕೊಳ್ತೀರ ಅಂತ ಕೇಳಿಲ್ಲ ಅಷ್ಟೇ, ಶಾಲೆಯಿಂದ ತಗೊಂಡು.
1: ನಿಜವಾಗ್ಲೂ ನನಗೆ ಇನ್ನೂ 1 ಗಂಟೆ ಇದ್ರೂ ಚೆನ್ನಾಗಿರ್ತಿತ್ತು ಅನಿಸ್ತಾ ಇತ್ತು. ಕೇಳೋಗರಿಗೆ ಬೋರ್ ಆಗಬಾರ್ದು ಅಷ್ಟೇ ಅಂತೇಳಿ
0: 1 ಗಂಟೆ ನಮ್ಮನ್ನು ತಡ್ಕೊಳ್ಳಿ, ಅಷ್ಟು ಸಾಕು,
1: ಅಷ್ಟು ಸಾಕು, ಬೇಕಂದ್ರೆ ಡೈರೆಕ್ಟ್ ಸಿಗೋಣ ಅಂತ ಹೇಳೋದು. ತುಂಬ ಚೆನ್ನಾಗಿತ್ತು ಸುಧೀಂದ್ರ ಅವರು, ಇಟ್ ವಾಸ್ ವೆರಿ ಲವ್ಲಿ ಕಾನ್ವರ್ಸೇಷನ್. ತುಂಬಾನೇ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ.
0: ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ನಿಮ್ಮ ಹಾದಿ ಸುಗಮವಾಗಿರಲಿ. ಉತ್ತರ ಕರ್ನಾಟಕ ಮತ್ತು ಫಿಲ್ಮ್ ಚೇಂಬರ್ ಮತ್ತು ದಕ್ಷಿಣ ಕರ್ನಾಟಕ ಫಿಲ್ಮ್ ಚೇಂಬರ್ ಎರಡೂ ಫಿಲ್ಮ್ ಚೇಂಬರ್ಗಳಲ್ಲಿ ರಾರಾಜಿಸಿ. ಈಗ ಅದು ಉತ್ತರ ದಕ್ಷಿಣ ಅಂತಲೇ ಅಂದ್ಕೊಂಡ್ರೆ ಅದು ಉತ್ತರ ಅಂತ ಅದಕ್ಕೆ ಮಾಡಿದಿರಿ ಅಂತ. ಸೊ ಹಾಗಾಗಿ ಎರಡೂ ಕಡೆ ರಾರಾಜಿಸಿ ಒಳ್ಳೊಳ್ಳೆ ಕಲಾವಿದರನ್ನ ಪರಿಚಯಿಸಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ. ಆಲ್ ದಿ ಬೆಸ್ಟ್.
1: ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಸುಧೀಂದ್ರ.
0: ಸ್ನೇಹಿತರೆ, ನವಿಲು ಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಮ್ಮ ಜೊತೆಯಲ್ಲಿ ಇದ್ದಿದ್ದು ಪ್ರವೀಣ್ ಕುಲಕರ್ಣಿ ಅವರು, ಅವರು ನಿರೂಪಕಿ, ನಿರ್ಮಾಪಕಿ, ಲೇಖಕಿ. ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಎಫ್ ಎಂ ರೈನ್ಬೋ. 1 ಗಂಟೆಗೆ ನಾಗಶ್ರೀ ನಿಮ್ಮ ಜೊತೆಯಲ್ಲಿರ್ತಾರೆ. ಅಡುಗೆ ಏನು ಮಾಡಿದಿರಿ ಅಂತ ಅವ್ರ ಜೊತೆ ಮಾತಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ನಾವಿದ್ದೇವೆ. ಕರೆಯಲ್ಲಿ ಕೈರುಚಿಯಲ್ಲಿ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನೀವು ಕೂಡ ಮೆಸೇಜ್ ಮಾಡಬಹುದು. ಇವತ್ತು ನಾವು ಹೇಳ್ಕೊಡುವಂತಹ ರೆಸಿಪಿಯನ್ನ ನೀವು ಕೂಡ ಮನೇಲಿ ಮಾಡ್ತೀರಾ, ನಿಮ್ಮ ವಿಧಾನ ಏನು ಅಂತ ನಮಗೆ ತಿಳಿಸಬಹುದು. ಅಂದಹಾಗೆ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ರೆಸಿಪಿ ಯಾವುದು ಅಂದ್ರೆ, ಎಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ಕೇರಳಂನ ದೊಡ್ಡ ಹಬ್ಬ ಓಣಂ. ಓಣಂನ ಸ್ಪೆಷಲ್ ಅಂತ ಅನ್ಬಹುದು, ಕೇರಳದ ಸ್ಪೆಷಲ್ ಅಂತ ಅನ್ಬಹುದು. ಎಷ್ಟೋ ತಮಿಳುನಾಡಿನ ಭಾಗಗಳಲ್ಲೂ ಕೂಡ ಈ ಒಂದು ಸಿಹಿಯನ್ನ ಖಾದ್ಯವನ್ನ ಮಾಡ್ತಾರೆ, ಪಾಲ್ ಪಾಯಸಂ ಅಂತ ಹೇಳ್ತಾರೆ. ನಮ್ಮಲ್ಲಿ ಇದನ್ನ ಕ್ಷೀರಾನ್ನ ಅಂತ ಒಂದು ಸ್ವಲ್ಪ ಬೇರೆ ವೆರೈಟಿಯಲ್ಲಿ ಮಾಡ್ತೀವಿ. ಇಲ್ಲ ಅಂದ್ರೂ ಕೂಡ ಕರ್ನಾಟಕ, ಕೇರಳಂ, ಹಾಗೇನೆ ತಮಿಳುನಾಡು, ಈ ಮೂರೂ ರಾಜ್ಯಗಳಲ್ಲೂ ಕೂಡ ಈ ಹಾಲು ಪಾಯಸ, ಪಾಲ್ ಪಾಯಸ ಫೇಮಸ್ ಅಂತಲೇ ಹೇಳಬಹುದು. ಇದರ ರೆಸಿಪಿಯನ್ನು ಕೊಡೋದಕ್ಕೆ ಇವತ್ತು ನಿಮ್ಮ ಜೊತೆಯಾಗಿ ಇದ್ದೀನಿ ನಾನು, ನಾಗಶ್ರೀ. ಹೌದು, ಕಾಲು ಕಪ್ಪಷ್ಟು ಅಕ್ಕಿಯನ್ನು ತೆಗೆದುಕೊಳ್ಬೇಕು ನೀವು. ಇದಕ್ಕೆ ಪಾಯಸಂ ಅಕ್ಕಿ ಅಂತಲೇ ಸಿಗತ್ತೆ, ಇಲ್ಲ ಅಂತಂದರೆ ಮಾಮೂಲಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಬಳಸುವಂಥ ಅಕ್ಕಿಯನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಈ ಅಕ್ಕಿಯನ್ನು ತೊಳೆದು 20 ನಿಮಿಷ ನೀರಿನಲ್ಲಿ ನೆನೆಸಿಡೋದು. ಕಾಲು ಕಪ್ ಅಕ್ಕಿಗೆ ನಿಮಗೆ ಸುಮಾರು 1/2 ಕಪ್ಪಷ್ಟು ಸಕ್ಕರೆ ಬೇಕಾಗತ್ತೆ. ನೀವು ಸಿಹಿಯನ್ನು ತುಂಬ ಜಾಸ್ತಿ ಇಷ್ಟಪಡ್ತೀರಿ ಅಂದರೆ 1 ಕಪ್ ಕೂಡ ಹಾಕಬಹುದು, ಆದರೆ ವಿಪರೀತ ಸಿಹಿ ಆಗಿಬಿಡತ್ತೆ, ಹುಷಾರು. ಮತ್ತೆ ಇದಕ್ಕೆ 4-5 ಕಪ್ಪಷ್ಟು ಹಾಲು ಬೇಕಾಗತ್ತೆ. ಇದನ್ನು 2 ವಿಧಾನದಲ್ಲಿ ಮಾಡಬಹುದು, ಒಂದು ಕುಕ್ಕರ್ನಲ್ಲಿ ಹಾಕಿ ಮಾಡುವಂಥದ್ದು, ಮತ್ತು ಇನ್ನೊಂದು ಡೈರೆಕ್ಟ್ ದಪ್ಪ ತಳದ ಪಾತ್ರೆಯಲ್ಲಿ ಮಾಡುವಂಥದ್ದು. ಆದರೆ ಇವತ್ತು ದಪ್ಪ ತಳದ ಪಾತ್ರೆಯಲ್ಲಿ ಮಾಡುವಂತಹ ವಿಧಾನವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ತೊಳೆದು ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಪಾತ್ರೆಗೆ ಹಾಕಿ ಅದಕ್ಕೆ 4-5 ಕಪ್ಪಷ್ಟು ಕಾಯಿಸಿಟ್ಕೊಂಡಿರುವಂಥ ಹಾಲನ್ನು ಕೂಡ ಹಾಕಿ ಸಣ್ಣ ಉರಿಯಲ್ಲಿ ಕೈಯಾಡಿಸ್ತಾ ಒಂದು 15-20 ನಿಮಿಷ ಬೇಯಿಸಬೇಕು. ಈಗ ಆಗಲೇ ಅಕ್ಕಿ ನೆಂದಿರೋದ್ರಿಂದ ಬೇಗನೆ ಬೆಂದ್ಕೊಳ್ಳುತ್ತೆ, ಅದು ಹಾಲಿನಲ್ಲೇ ಅನ್ನ ಆಗಬೇಕು ಅದು. ಹೀಗಾದಾಗ ಒಂದು ಸ್ವಲ್ಪ ಅದು ಗಟ್ಟಿಯಾದಂತಹ ಅದಕ್ಕೆ ಬಂದಿರುತ್ತೆ, ಹಾಲು ಕೂಡ ಕೋವಾ ಥರ ಆಗಿರುತ್ತೆ, ಹಾಗೆ ಅನ್ನ ಕೂಡ ಬೆಂದಿರುತ್ತೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಉದುರಿಸ್ಕೊಂಡು ನಿಮ್ಮಿಷ್ಟದ ಹಾಗೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಒಗ್ಗರಣೆಯನ್ನು ಕೊಟ್ಟರೆ ಆಯಿತು, ಸಖತ್ತಾಗಿರುವಂಥ ಪಾಲ್ ಪಾಯಸಂ ರೆಡಿಯಾಗುತ್ತೆ. ಮತ್ತು ನಿಮ್ಮ ಕನ್ಸಿಸ್ಟೆನ್ಸಿಗೆ ಬೇಕಾದ ಹಾಗೆ ಹಾಲನ್ನು ಹಾಕ್ತಾ ನೀವು ಹೊಂದಿಸ್ಕೋಬಹುದು. ಆದರೆ ಈ ಪಾಯಸ ಕುಡಿಯೋದಕ್ಕಿಂತ ತಿನ್ನುವಂತಹ ಹದದಲ್ಲಿ ಇದ್ರೆ ತುಂಬಾ ರುಚಿ ಅಂತ ಅನ್ಸುತ್ತೆ. ಮತ್ತಿನ್ನೊಂದು ಟಿಪ್ ಗೊತ್ತಾ, ಯಾವುದೇ ಕಾರಣಕ್ಕೂ ಕೂಡ ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿಯನ್ನ ಅದು ಬಿಸಿ ಇರುವಾಗಲೇ ನೀವು ಸಿಹಿ ಪದಾರ್ಥಗಳಿಗೆ ಸೇರಿಸೋಕೆ ಹೋಗಬಾರ್ದು. ಅದು ಬಿಸಿ ಇರುವಾಗಲೇ ನೀವು ಸಿಹಿ ಪದಾರ್ಥಕ್ಕೆ ಸೇರಿಸಿದ್ರೆ ತಿನ್ಬೇಕಾದ್ರೆ ಆ ದ್ರಾಕ್ಷಿ ಸ್ವಲ್ಪ ಹುಳಿ ಹುಳಿ ಅಂತ ಅನ್ಸುತ್ತೆ ನಿಮಗೆ. ದ್ರಾಕ್ಷಿ ಹಾಗೆ ಹುಳಿ ಹುಳಿ ಅಂತ ಅನ್ನಿಸ್ಬಾರ್ದು ಅಂತಂದ್ರೆ ನೀವು ತುಪ್ಪದ ಒಗ್ಗರಣೆ ಮಾಡ್ಕೊಂಡು ತಕ್ಷಣ ಅದನ್ನು ಬಿಸಿಯಲ್ಲಿರುವಾಗ್ಲೇ ಪದಾರ್ಥಕ್ಕೆ ಸೇರಿಸಬಾರ್ದು. ಬದಲಾಗಿ ಅದೊಂದು ಸ್ವಲ್ಪ ಆರೋದಕ್ಕೆ, ತಣಿಯೋದಕ್ಕೆ ಬಿಡಬೇಕು. ಊದಿಕೊಂಡಂತೆ ಆಗಿರುವಂತಹ ದ್ರಾಕ್ಷಿ ಏನಿರುತ್ತೆ ಅದು ವಾಪಸ್ ಮುದ್ರಕೊಂಡ ಹಾಗೆ ಆಗತ್ತೆ. ಆಮೇಲೆ ನೀವು ಸಿಹಿಗೆ ಸೇರಿಸಿದ್ರೆ ದ್ರಾಕ್ಷಿ ಸಿಹಿಯಾಗಿಯೇ ಇರುತ್ತೆ, ಹುಳಿ ದ್ರಾಕ್ಷಿ ಆಗೋದಿಲ್ಲ. ಹೇಗಿದೆ ಟಿಪ್, ಹೇಗಿದೆ ರೆಸಿಪಿ, ಖಂಡಿತ ನಮಗೆ ಮೆಸೇಜ್ ಮಾಡಿ.

ಆಕಾಶವಾಣಿ ಎಫ್ಎಂ ರಾಯಂಬು ಕೇಳ್ತಾ ಇದ್ದೀರಿ. ಕರೆಯಲ್ಲಿ ಕೈರುಚಿಯಲ್ಲಿ ಇವತ್ತು ಪಾಲ್ ಪಾಯಸ ಮಾಡೋದನ್ನ ಹೇಳ್ಕೊಟ್ಟಿದ್ದೀವಿ. ಓಣಂ ಹಬ್ಬದ ಸಲುವಾಗಿ ಈ ಒಂದು ಪಾಯಸ ಮಾಡೋದನ್ನ ಹೇಳ್ಕೊಟ್ವಿ. ಇಲ್ಲ ಅಂದ್ರೂ ಕೂಡ ಹಬ್ಬದ ಸಾಲಿನಲ್ಲಿ ಪಾಯಸ ಇರಬಹುದು, ಸ್ವೀಟ್ಸ್ ಇರಬಹುದು, ಇದನ್ನ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ, ಮಾಡಿದ್ಮೇಲೆ ತಿಂದೇ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಬ್ಬ ಇರೋದೇ ಖುಷಿ ಪಡೋದಕ್ಕೆ, ಖುಷಿಯನ್ನ ಹಂಚೋದಕ್ಕೆ, ಇವೆಲ್ಲ ಎಷ್ಟೇ ಸರಿಯಾದ್ರೂ ಕೂಡ ಹಬ್ಬದ ಹೊತ್ತಿನಲ್ಲಿ ಡಯೆಟ್ನ ಮೇಂಟೈನ್ ಮಾಡೋದು, ಹೆಲ್ದಿಯಾಗಿ ತಿನ್ನೋದು ಕುಡಿಯೋದು ಇದು ಎಷ್ಟು ಕಷ್ಟ ಅಂತ ಅನ್ಸತ್ತಲ್ವಾ? ಆದರೂ ಕೂಡ ಹಬ್ಬದ ಸಮಯದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಆರೋಗ್ಯಕರವಾಗಿಯೇ ಹಬ್ಬವನ್ನು ಸಂಭ್ರಮಿಸ್ತಾನೆ ಬದುಕೋದು ಹೇಗೆ ಅನ್ನೋದ್ರ ಕುರಿತಾಗಿರುತ್ತೆ ಇವತ್ತಿನ ಒಂದೂವರೆ ಹೊತ್ತಿನ ನಮ್ಮ ನಿಮ್ಮ ಮಾತುಕತೆ. ಹಾಗಾಗಿ ಇವಾಗಲಿಂದಲೇ ಮೆಂಟಲಿ ಪ್ರಿಪೇರ್ ಆಗಿ ಹಾಗೆ ಮೆಸೇಜ್ನ ಕೂಡ ಕಳಿಸೋದಕ್ಕೆ ಶುರು ಮಾಡಿ. ಹಬ್ಬದ ಹೊತ್ತಿನಲ್ಲಿ ನೀವು ಹೇಗೆ ಹೆಲ್ತ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಆಹಾರವನ್ನು ರೆಸ್ಟ್ರಿಕ್ಟ್ ಮಾಡ್ಕೊಳ್ತೀರಾ ಅಥವಾ ಆಹಾರವನ್ನು ಪ್ಲಾನ್ ಮಾಡ್ಕೊಳ್ತೀರಾ ಅನ್ನೋದ್ರ ಕುರಿತಾಗಿ ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ತಿಳಿದೇ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ FM ರಾಯಂಬೋದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ನೀವು ಕೇಳ್ತೀರಿ.

ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಷಯಾಧಾರಿತ ಚರ್ಚೆ, ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತದ ವಿರುದ್ಧ ಫಾಲೋ ಆನ್ ಬಳಿಕ ಎರಡನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವ ಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಮತ್ತು ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶವನ್ನು ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈಭಾರತ್ ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ಜರುಗಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಮತ್ತು ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು ಉಭಯ ದೇಶಗಳ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಆಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಕೆನಡಾಕ್ಕೆ ಭೇಟಿ ನೀಡಿರುವ ಅವರು ಟೊರೊಂಟೋದಲ್ಲಿ ಭಾರತೀಯ ಮೂಲದ ಉದ್ಯಮಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ವೈವಿಧ್ಯಮಯ ಬಲದಿಂದ ಎರಡೂ ದೇಶಗಳ ಸಂಬಂಧವು ಗಮನಾರ್ಹವಾಗಿ ವೃದ್ಧಿಸಿದೆ ಎಂದ ಅವರು, 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಬಿಲಿಯನ್ ಕೆನಡಿಯನ್ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಯುಪಿಐ ಮತ್ತು ಗಿಫ್ಟ್ ಸಿಟಿ ಮೂಲಕ ಕೆನಡಾದ ಬ್ಯಾಂಕುಗಳು ಮತ್ತು ಹೂಡಿಕೆದಾರರಿಗೆ ಬೃಹತ್ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಮತ್ತು ಪ್ರಾದೇಶಿಕ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಉಂಟಾಗುತ್ತಿರುವಂತಹ ಮಾನವೀಯ ಬಿಕ್ಕಟ್ಟುಗಳನ್ನು ನಿಯಂತ್ರಿಸುವುದು ಮತ್ತು ಆಹಾರ ಭದ್ರತೆಯನ್ನು ಕಾಯ್ದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ನಡೆದ ಫುಡ್ ಅಂಡರ್ ಫೈರ್ ವಿಷಯಾಧಾರಿತ ಬಹಿರಂಗ ಚರ್ಚೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಸುರಕ್ಷಿತ, ಶೀಘ್ರ ಮತ್ತು ತಡೆರಹಿತ ಮಾನವೀಯ ನೆರವು ತಲುಪಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಭದ್ರತಾ ಮಂಡಳಿಯು ವಿಧಿಸುವ ನಿರ್ಬಂಧಗಳು ಅಥವಾ ಕೈಗೊಳ್ಳುವ ಕ್ರಮಗಳು ಮಾನವೀಯ ನೆರವು ಹಾಗೂ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಇಂಧನ ಮಾರುಕಟ್ಟೆ, ರಸಗೊಬ್ಬರ ಪೂರೈಕೆ, ಕಡಲ ಸಾರಿಗೆ ಮತ್ತು ಕೃಷಿ ವ್ಯಾಪಾರದಲ್ಲಾಗುವಂತಹ ಅಡೆತಡೆಗಳು ಜಗತ್ತಿನಾದ್ಯಂತ ಆಹಾರ ಭದ್ರತೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಎಂದು ಭಾರತೀಯ ರಾಯಭಾರಿ ತಿಳಿಸಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವಾದ ಇಂದು ಅವರ ಸ್ಮರಣಾರ್ಥ ಆಚರಣೆ ಮಾಡಲಾಗುವಂತಹ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ದೇಶದಾದ್ಯಂತ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿ ಅವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್, ಮೆಹ್ವಿಲ್ ಮತ್ತು ಸೀತಾರ್ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಈ ಹಬ್ಬ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು ಅವರ ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಬ್ಬ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂತಸವನ್ನು ನೆಲೆಸುವಂತೆ ಮಾಡಲಿ ಎಂದು ಹೇಳಿದ್ದಾರೆ. ವಿಶ್ವದಾದ್ಯಂತ ನೆಲೆಸಿರುವ ಕೇರಳ ಮೂಲದ ಜನರು ಇಂದು ಮಹಾರಾಜ ಮಹಾಬಲಿಯನ್ನು ಭಕ್ತಿಯಿಂದ ಸ್ವಾಗತಿಸುವಂತಹ ತಿರು ಓಣಂ ಹಬ್ಬವನ್ನು ಅತ್ಯಂತ ಸೌಹಾರ್ದತೆ ಮತ್ತು ವೈಭವದಿಂದ ಆಚರಣೆ ಮಾಡುತ್ತಿದ್ದಾರೆ. ಮನೆಗಳ ಮುಂದೆ ವರ್ಣರಂಜಿತವಾಗಿ ಬಿಡಿಸಲಾದಂತಹ ಸಾಂಪ್ರದಾಯಿಕ ಹೂವಿನ ಹಾಸು ಓಣ ಪೂಕಳಂನೊಂದಿಗೆ ಇಂದಿನ ಹಬ್ಬದ ಆಚರಣೆಗಳು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿವೆ. ಕೇರಳಂನ ಕೊಯ್ಲು ಹಬ್ಬವಾದ ಓಣಂ ಅನ್ನು ಜಾತಿ, ಮತ ಮತ್ತು ಧರ್ಮದ ಗಡಿಗಳನ್ನು ಮೀರಿ ಪ್ರತಿಯೊಬ್ಬರೂ ಒಂದಾಗಿ ಆಚರಣೆ ಮಾಡುತ್ತಾರೆ. ಹಬ್ಬದ ನಿಮಿತ್ತ ಪ್ರಸಿದ್ಧ ಶಬರಿಮಲೆ, ಅರನ್ಮುಲ

0: ಮತ್ತು ಗುರುವಾಯೂರ್ ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿದ್ದು ಮಳೆಯ ನಡುವೆಯೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಸಸ್ಯಹಾರಿ ಭೋಜನ ಓಣ ಸದ್ಯ ಈ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಇದರ ಜೊತೆಗೆ ಇಂದು ಮಧ್ಯಾಹ್ನದಿಂದ ರಾಜ್ಯದಾದ್ಯಂತ ಅಧಿಕೃತ ಆಚರಣೆಗಳು ಸೇರಿದಂತೆ ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಂಪ್ರದಾಯಿಕ ಕ್ರೀಡಾಕೂಟಗಳು ಆಯೋಜನೆಗೊಂಡಿವೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ತಿರು ಓಣಂ ಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣದ ರಾಜ್ಯವಾದ ಕೇರಳದ ಹೆಸರನ್ನು ಕೇರಳಂ ಎಂದು ಅಧಿಕೃತವಾಗಿ ಮರುನಾಮಕರಣ ಮಾಡಿ ಕೇಂದ್ರ ಗೃಹ ಸಚಿವಾಲಯವು ಅಧಿಸೂಚನೆ ಹೊರಡಿಸಿದ್ದು, ಈ ಹೊಸ ಹೆಸರು ನಿನ್ನೆಯಿಂದ ಜಾರಿಗೆ ಬಂದಿದೆ. ಕಳೆದ August 11 ಲೋಕಸಭೆಯಲ್ಲಿ ಹಾಗೂ ಮಾರನೇ ದಿನ ರಾಜ್ಯಸಭೆಯಲ್ಲಿ ಕೇರಳ ಹೆಸರು ಬದಲಾವಣೆ ವಿಧೇಯಕಕ್ಕೆ ಕಾಯ್ದೆಯಾಗಿ ಮಂಜೂರಾತಿ ಸಿಕ್ಕಿತ್ತು. ಈ ತಿಂಗಳ ಆರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ವಿಧೇಯಕಕ್ಕೆ ತಮ್ಮ ಒಪ್ಪಿಗೆ ಸೂಚಿಸುವ ಮೂಲಕ ಶಾಸನಕ್ಕೆ ಅಂತಿಮ ಅನುಮೋದನೆ ನೀಡಿದ್ದರು. ಇದರ ಬೆನ್ನಲ್ಲೇ ಗೃಹ ಸಚಿವಾಲಯವು ಅಧಿಕೃತ ಆದೇಶ ಹೊರಡಿಸಿದ್ದು, ರಾಜ್ಯದ ಅಧಿಕೃತ ಹೆಸರು ಇನ್ಮುಂದೆ ಕೇರಳಂ ಎಂದು ಬದಲಾಗಿದೆ. ಮೀನುಗಾರಿಕೆ ಕ್ಷೇತ್ರ ಮತ್ತು ಕಡಲ ಆರ್ಥಿಕತೆ ಎರಡೂ ದೇಶಗಳ ಆರ್ಥಿಕ ಪ್ರಗತಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ನಿರ್ಣಾಯಕ ಸ್ತಂಭಗಳಾಗಿವೆ ಎಂದು ಭಾರತ ಮತ್ತು ಸೆಷೆಲ್ಸ್ ಗುರುತಿಸಿವೆ. ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಸದೃಢಗೊಳಿಸಲು ಭಾರತದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹಾಲಿನ ಉತ್ಪಾದನೆ ಸಚಿವಾಲಯವು ಸೆಷೆಲ್ಸ್ನ ಮೀನುಗಾರಿಕೆ, ಕೃಷಿ ಮತ್ತು ಕಡಲ ಆರ್ಥಿಕತೆ ಸಚಿವ ವಾಲ್ಲೇಸ್ ಕಾಸ್ಗೋ ಅವರ ನೇತೃತ್ವದ ನಿಯೋಗದೊಂದಿಗೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿತು. ಈ ಸಭೆಯಲ್ಲಿ ಪ್ರಸ್ತುತ ಇರುವ ಸಹಕಾರ ಚೌಕಟ್ಟನ್ನು ಪರಾಮರ್ಶೆ ಮಾಡಲಾಯಿತು. ಸುಸ್ಥಿರ ಸಾಮುದ್ರಿಕ ಸಂಪನ್ಮೂಲಗಳ ಬಳಕೆ, ಆಕ್ವಾಕಲ್ಚರ್, ಸುಧಾರಿತ ವೈಜ್ಞಾನಿಕ ಸಂಶೋಧನೆ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಜಂಟಿ ಸಹಯೋಗವನ್ನು ವಿಸ್ತರಿಸಲು ಭಾರತ ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಆರ್ಥಿಕ ಸ್ಥಿರತೆ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ನಿಕಟ ಬಾಂಧವ್ಯದ ಅಗತ್ಯತೆ ಇದೆ ಎಂಬುದನ್ನು ಸಭೆಯಲ್ಲಿ ಪ್ರತಿಪಾದಿಸಲಾಯಿತು. ಭಾರತ ಮತ್ತು ಸೆಷೆಲ್ಸ್ ನಡುವಿನ ಸುದೀರ್ಘ ಸಾಮುದ್ರಿಕ ಸಮೃದ್ಧಿಯನ್ನು ಕಾಯ್ದುಕೊಳ್ಳಲು ರಾಜತಾಂತ್ರಿಕ ಬದ್ಧತೆಗಳನ್ನು ಫಲಪ್ರದ ಯೋಜನಾ ಚೌಕಟ್ಟನ್ನಾಗಿ ಪರಿವರ್ತಿಸುವ ಜಂಟಿ ನಿರ್ಧಾರದೊಂದಿಗೆ ಸಭೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವಂತಹ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದಲ್ಲಿ ಇಂದು ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 15 ನವಜಾತ ಶಿಶುಗಳು ಸಜೀವ ದಹನವಾಗಿವೆ. ಮುಂಜಾನೆ ಸುಮಾರು 6:45 ವೇಳೆಗೆ ಆಸ್ಪತ್ರೆಯ ತಾಯಿ ಮತ್ತು ಮಗು ಆರೋಗ್ಯ ವಿಭಾಗದ ನರ್ಸರಿಯಲ್ಲಿದ್ದಂಥ ಏರ್ ಕಂಡೀಷನರ್ ಕಂಪ್ರೆಸರ್ ಸ್ಫೋಟಗೊಂಡಿದ್ದೇ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. 16 ನವಜಾತ ಶಿಶುಗಳಲ್ಲಿ ಕೇವಲ ಒಂದು ಶಿಶುವನ್ನು ರಕ್ಷಿಸಲು ಸಾಧ್ಯವಾಗಿದೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವಂತಹ 2ನೇ ಟೆಸ್ಟ್ ಪಂದ್ಯದ 4ನೆಯ ದಿನದಾಟದಲ್ಲಿ ಭಾರತ ತಂಡವು ಪಂದ್ಯದ ಮೇಲಿನ ತನ್ನ ಪೂರ್ಣ ಹಿಡಿತವನ್ನು ಸಾಧಿಸಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ 503 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದ್ದ ಭಾರತದ ವಿರುದ್ಧ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಇದರೊಂದಿಗೆ ಭಾರೀ ಮುನ್ನಡೆ ಸಾಧಿಸಿದ ಭಾರತ ತಂಡವು ಶ್ರೀಲಂಕಾ ತಂಡಕ್ಕೆ ಫಾಲೋ ಆನ್ ಹೇರಿದ್ದು, ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ಇತ್ತೀಚಿನ ವರದಿಯ ಪ್ರಕಾರ 2 ವಿಕೆಟ್ನಷ್ಟಕ್ಕೆ 106 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು, ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಷಯಾಧಾರಿತ ಚರ್ಚೆ, ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತ ವಿರುದ್ಧ ಫಾಲೋ ಆನ್ ಬಳಿಕ 2ನೇ ಇನ್ನಿಂಗ್ಸ್ ಮುಂದುವರಿಸಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
3: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕಗ್ಗದ ಸಿರಿ.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ. ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸ್ಪೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸ್ಪೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ.

ತಾಮಸಿಗೆ ವರವೆಲ್ಲಿ ಅಂತ ಡಿ ವಿ ಜಿ ಹೇಳಿಬಿಟ್ರು. ತಾಮಸ ಬುದ್ಧಿಯವನು ಅಂದರೆ ಯಾರು? ಮೊಬ್ಬು ಕವಿದವನು, ಮಂಕ ಅಂತ ಎಲ್ಲ ಇದರ ಅರ್ಥ. ಇಂಥವನಿಗೆ ಸಂಸ್ಕಾರದ ದಾರಿ ಏನೋ? ತಾನು ನೋಡುತ್ತಿರುವುದೆಲ್ಲ, ಅನುಭವಿಸುತ್ತಿರುವುದೆಲ್ಲ ಆ ಬ್ರಹ್ಮವಸ್ತುವಿಗೆ ಸಂಬಂಧಿಸಿದ್ದು ತಾನೂ ಸಹ. ಆ ಕಾರಣ ವಿಷಯ ಭೋಗಾಸಕ್ತಿ ಕೂಡದು. ಏನು ವಿಷಯ ಭೋಗಾಸಕ್ತಿ? ನಮ್ಮ ಮಾಮೂಲು, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ, ಕಡುಸುಕವ ಕಾಂಬಾಸೆ, ನಷ್ಟ ಜೀವನದ ಆಸೆ, ಇವೆಲ್ಲ ವಿಷಯಾಸಕ್ತಿಗಳೇ. ನಮ್ಮನೆ, ನಮ್ಮ ಸಂಸಾರ, ನಂಗೆ ಭೂಮಿ ಬೇಕು, ಹಣ ಬೇಕು, ಸಂಪತ್ತು ಬೇಕು, ಅದಕ್ಕಾಗಿ ಅವ್ರಿಗೆ ಮೋಸ ಮಾಡು, ಇವ್ರಿಗೆ ಇವೆಲ್ಲ ವಿಷಯಾಸಕ್ತಿನೇ. ಹಾಗಾದರೆ ಇನ್ನೇನಿರಬೇಕು? ಪಾರಮಾರ್ಥಿಕವಾದ ಚಿಂತನೆ ಒಂದೇ ದಾರಿ. ಏನೇನು ಆಗ್ತಿದೆಯೋ, ನಡೀತಿದೆಯೋ, ಆಗಬಹುದೋ, ಅವೆಲ್ಲವೂ ಆ ಬ್ರಹ್ಮವಸ್ತುವಿನ ಲೀಲೆ ಎಂದು ತಿಳಿದು ಅದನ್ನು ಗಮನಿಸ್ತಾ ಇರಬೇಕು. ಸಾಧನೆಗೆ ಸತತವಾದ ಬದ್ಧತೆ. ಬದ್ಧತೆ ಅಂದರೆ ಕ್ರಮಬದ್ಧವಾದ ಕೆಲಸ, ಆಚರಣೆ ಇರಬೇಕು. ವಿಫಲವಾದಾಗಲೆಲ್ಲ ತಾಳ್ಮೆ ಇರಬೇಕು. ಎಲ್ಲ ಗುಣಗಳ ತಾಯಿ ಈ ತಾಳ್ಮೆ. ತಾಳಿದವನು ಬಾಳಿಯಾನು. ಆ ಕಾರಣ ಏರುಪೇರಾದಾಗಲೆಲ್ಲ ಸಮಸಮನಾಗಿ ಸ್ವೀಕರಿಸುವ ಮನೋಭಾವ ಇರಬೇಕು. ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯೋ. ಸುಖವಾಗಲಿ ದುಃಖವಾಗಲಿ, ಲಾಭವಾಗಲಿ ಅಲಾಭವಾಗಲಿ, ಅದನ್ನು ಸಮಸಮನಾಗಿ ಸ್ವೀಕಾರ ಮಾಡೋಕ್ಕೆ ಸಿದ್ಧವಾಗಬೇಕು. ಕಾಣುವ ಪ್ರತಿಯೊಂದೂ ಆ ಬ್ರಹ್ಮವಸ್ತುವೇ ಅಂತ ತಿಳ್ಕೊಳ್ಬೇಕು. ನಮಗಾಗಿ ಏನು ನಷ್ಟವಿಲ್ಲ. ನಷ್ಟವಾಗೋದು ಬ್ರಹ್ಮವಸ್ತುವಿಗೆ, ಲಾಭವಾಗೋದು ಬ್ರಹ್ಮವಸ್ತುವಿಗೆ. ಪದ್ಮಪತ್ರಂ ಇವಾಂಭಸಿ ಎನ್ನುವ ಒಂದು ಮಾತಿದೆ. ತಾವರೇ ನೀರಿನಲ್ಲೇ, ತಾವರೆಯ ಎಲೆ ನೀರಿನಲ್ಲೇ ಇದ್ದರೂ ಅದಕ್ಕೆ ಆ ನೀರು ಅಂಟ್ಕೊಳ್ಳೋದಿಲ್ಲ. ಹಾಗೆ ನಾವು ಬದುಕಬೇಕು ಅಂತಾರೆ. ಅಂದರೆ ಘಾಸಿಗೊಳಗಾಗದೆ, ನಿರಾಶೆಗೆ ದಾಸನಾಗದೆ ಬದುಕಿದ್ರೆ ಬ್ರಹ್ಮ ಬ್ರಹ್ಮತ್ವವನ್ನು ತಿಳಿಯೋದು ಅಸಾಧ್ಯವೇನಲ್ಲ ಅಂತಾರೆ ತಿಮ್ಮಗಳು.

ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ.

0: ಪರಮಾರ್ಥದ ದೃಷ್ಟಿಯನ್ನು ಪಡೆಯಬೇಕೆಂದರೆ ಜೀವನ್ ಭದ್ರಾಣಿ ಪಶ್ಯತಿ, ಅಂದರೆ ಬದುಕಿರುವವನು ಒಳ್ಳೆಯದನ್ನು ನೋಡ್ತಾನೆ, ಅಥವಾ ಬದುಕಿರುವವನೇ ಒಳ್ಳೆಯದನ್ನು ನೋಡ್ತಾನೆ. ಹಾಗಾದರೆ ಬದುಕಿರಬೇಕು ನಾವು, ಸುಮ್ಮನೆ ಬದುಕು ಹೇಗೆ? ಏನಾನುಮ ಮಾಡು, ಕೈಗೆ ದೊರೆತು ಜುಗವ ಅಂದಿದ್ದಾರೆ ಡಿ ವಿ ಜಿ. ಕೈಗೆ ಸಿಕ್ಕಿರುವಂಥ ಯಾವುದಾದ್ರೂ ಒಂದು ಉದ್ಯೋಗ ಪ್ರಾಮಾಣಿಕತೆಯಿಂದ ಕೂಡಿದ್ದನ್ನು, ಶುದ್ಧವಾಗಿರೋದನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಯಾರದ್ದೋ ಕೆಲಸ, ಸರ್ಕಾರದ ಕೆಲಸ, ದೇವ್ರ ಕೆಲಸ, ಸಂಬಳ ಮಾತ್ರ ನಂದು ಅಂತ ಅಂದ್ಕೋಬಾರ್ದು, ಅಂತ ಅಂದ್ಕೊಳ್ಳೇಬಾರ್ದು. ಅಷ್ಟೊಂದು ಲಾಭ ಒಡೆಯನಿಗೆ, ನನಗೆ ಯಾಕಿಷ್ಟೇ ಇಷ್ಟು ಅನ್ನೋ ಮನೋಭಾವವನ್ನು ಬಿಟ್ಟುಬಿಡಬೇಕಂತೆ. ಮರುದಿನಕ್ಕಾಗಿ ಮಿತವಾಗಿ ಸಂಗ್ರಹಿಸಿದರೆ ತಪ್ಪೇನಲ್ಲ. ಒಂದೇ ರೀತಿಯ ಮನೋಧರ್ಮ ಇರತಕ್ಕಂಥ ಗೆಳೆಯರೊಂದಿಗೆ ಚಿಂತನೆ, ಸಹವಾಸ, ಆಟ ಕೂಟಗಳು ಬೇಕು. ಇದರಿಂದ ಕೆಲವು ಮಟ್ಟಿಗೆ ಮನಸ್ಸಿನ ಹೊರೆಯನ್ನು ಕಡಿಮೆ ಮಾಡ್ಕೋಬಹುದು. ಅತ್ಯಂತ ಸರಳ ರೀತಿಯ ಜೀವನ ಅಪೇಕ್ಷೆ, ಪೂರ್ಣ ತೃಪ್ತಿ ಹೊಂದೋಕ್ಕೆ ಇದು ಬಹಳ ಮುಖ್ಯ. ಸರಳತೆಯ ಪರಿತುಷ್ಟಿ, ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಬದುಕುವಂಥ ಒಂದು ಕಲೆ. ಒಂದು ಕಡೆ ತರಾಸು ಹೇಳ್ತಾರೆ, ಸಾಲದು ಎನ್ನುವುದು ಬೇಕು ಎನ್ನುವುದಕ್ಕೆ ತಾಯಿ, ಬೇಕು ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ, ಪ್ರಯತ್ನ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ಹೇಳ್ತಾರೆ. ಹೀಗಾಗಿ ಈ ಬೇಕು ಅನ್ನೋದು ಒಂದು ಮಿತಿಯಲ್ಲಿರಬೇಕು. ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಅಂದರೆ ಇವೆಲ್ಲ ಸಾಧ್ಯವಾಗೋದಾದರೆ, ಮನುಷ್ಯನ ಜನ್ಮದ ಸಾರ್ಥಕತೆ ಬೇಕಾದರೆ ಶುದ್ಧವಾದ ಪ್ರಯತ್ನ ಬೇಕು. ಅದು ಸುಕೃತವೇ ಹೌದು ಅಂತಾರೆ. ಇವೆಲ್ಲ ಸರಿಗೂಡೆ, ಪರಮಾರ್ಥ ದೃಷ್ಟಿ, ಸರಳತೆಯ ಪರಿತುಷ್ಟಿ, ಆ ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ, ಇವೆಲ್ಲ ಸರಿಗೂಡೆ ಸುಕೃತವದು. ಅದು ಒಂದು ಸುಕೃತ, ಅದೊಂದು ಅದೃಷ್ಟ ಅಂತಾರೆ ಗುಂಡಪ್ಪನವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕ್ಲಾಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ಇದೀಗ ನಾವಿದ್ದೇವೆ ಲಂಚ್ ಬಾಕ್ಸ್ನಲ್ಲಿ. ಲಂಚ್ ಬಾಕ್ಸಲ್ಲಿ ಇವತ್ತು ಈಗಾಗಲೇ ರಿವೀಲ್ ಮಾಡಿರೋ ಹಾಗೆ ಹಬ್ಬದ ಸಮಯದಲ್ಲಿ ನಮ್ಮ ಡಯೆಟ್ನ ಮೇಂಟೈನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದರ ಕುರಿತಾಗಿ ಮಾತುಕತೆ ಇರುತ್ತೆ. ನೀವು ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವವನ್ನು ನಮ್ಮ ಜೊತೆ ಹಂಚ್ಕೋಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹಬ್ಬಗಳು ಅಂದ್ರೇ ಸಂಭ್ರಮ, ಹಾಗೆ ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ. ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಅಷ್ಟೆಲ್ಲ ರುಚಿಕಟ್ಟಾಗಿ ತಿಂಡಿ ತಿನಿಸುಗಳನ್ನ ಮಾಡಿರ್ತೀವಿ, ಮನೆಯಲ್ಲಿರೋರೆಲ್ಲ ಕೂಡ ಅದನ್ನು ಹೊಟ್ಟೆ ತುಂಬ ತಿಂದು ಚೆನ್ನಾಗಿದೆ ಅಂತ ಹೇಳಿ ಸಂತೋಷಪಟ್ಟರೆ ಅದಕ್ಕಿಂತ ಹೆಚ್ಚಿನ ಖುಷಿ ಮತ್ತಿನ್ನೇನನ್ನು ಕೂಡ ಹಬ್ಬ ತರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನಾಗತ್ತೆ ಅಂದರೆ ಪ್ರತಿ ದಿನವೂ ಕೂಡ ಒಂದೊಂದು ಹಬ್ಬದ ನೆವದಲ್ಲಿ ಸಿಹಿ ಪದಾರ್ಥ ಮಾಡ್ತೀವಿ, ಕರೆದಿರುವಂಥ ಪದಾರ್ಥಗಳು ಮಾಡ್ತೀವಿ. ಒಟ್ಟಾರೆ ಒಂದು 2-3 ತಿಂಗಳು ಪೂರ್ತಿ ನಾವು ಏನು ಅಂದ್ಕೊಂಡಿರ್ತೀವಿ ಡಯೆಟ್, ಅದು ಬಿ ಪಿಯಿಂದ ಇರಬಹುದು, ಶುಗರಿಂದ ಇರಬಹುದು, ಅಥವಾ ಜನರಲ್ ಆಗಿ ನಮ್ಮ ಆರೋಗ್ಯಕ್ಕಾಗಿ ನಾವು ರೂಢಿಸಿಕೊಂಡು ಬಂದಂತಹ ಒಂದು ಪಥ್ಯಾಹಾರದ ಅಭ್ಯಾಸ ಏನಿರುತ್ತೆ ಅದು ಪೂರ್ತಿ ತಲೆಕೆಳಗಾಗೋಗಿರುತ್ತೆ. ಹೀಗೆ ತಲೆಕೆಳಗು ಮಾಡ್ಕೊಳ್ದೇನೂ ಹಬ್ಬವನ್ನು ಆಚರಿಸಬಹುದಾ ಅನ್ನೋದು ಪ್ರಶ್ನೆ. ನಿಮ್ಮನೆಯಲ್ಲಿ ಅದಕ್ಕೇನಾದರೂ ಐಡಿಯಾ ಹುಡ್ಕೊಂಡಿದ್ದೀರಾ? ನಿಮ್ಮಲ್ಲಿ ಏನಾದರೂ ಅದಕ್ಕಾಗಿ ಒಂದಷ್ಟು ಪ್ರಿನ್ಸಿಪಲ್ಸ್ನ ರೂಢಿಸ್ಕೊಂಡಿದ್ದೀರಾ? ಖಂಡಿತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಹಬ್ಬಗಳ ಹೊತ್ತಿನಲ್ಲಿ ನಿಜಕ್ಕೂ ಡಯೆಟ್ನ ಮೇಂಟೈನ್ ಮಾಡೋದು ಯಾರಿಗಾದರೂ ಕೂಡ ಕಷ್ಟನೇ. ಆದರೆ ಕೆಲವೊಂದಷ್ಟು ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಆಹಾರದೊಂದಿಗೆ ಆರೋಗ್ಯ ಭಾಗ್ಯವನ್ನು ಕೂಡ ಕಾಪಾಡಿಕೊಳ್ಬಹುದು ಅಂತ ಅನಿಸುತ್ತೆ. ಹೇಗೆ ಅಂದರೆ, ಯಾವುದನ್ನೇ ತಿಂದರೂ ಕೂಡ ಇತಿ ಮಿತಿಯಲ್ಲಿ ತಿನ್ನುವಂಥದ್ದು. ಸಿಹಿ ಹಬ್ಬಕ್ಕೆ ಬೇಕು, ಸಿಹಿ ಹಬ್ಬಕ್ಕೆ ಮಾಡ್ತಾರೆ ಸರಿ, ಆದರೆ ಒಂದೇ ದಿನ ಅಷ್ಟೂ ಸಿಹಿಯನ್ನು ಕೂಡ ಹೊಟ್ಟೆಗೆ ಇಳಿಸೋ ಬದಲಾಗಿ ಪ್ರತಿದಿನವೂ ಕೂಡ ಸ್ವಲ್ಪವಷ್ಟೇ ಸೇವಿಸೋದ್ರಿಂದ ಕೂಡ ಇತಿ ಮಿತಿಯನ್ನು ರೂಢಿಸ್ಕೊಳ್ಳೋದ್ರಿಂದ ಕೂಡ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಅಂತ ಅನಿಸುತ್ತೆ. ಮತ್ತು ಕರಿದ ಪದಾರ್ಥಗಳು ಅಷ್ಟೇ, ಕರಿದ ಪದಾರ್ಥಗಳನ್ನ ಖಾಲಿ ಹೊಟ್ಟೆಗೆ ತಿನ್ನೋದಕ್ಕಿಂತ ಊಟದ ಜೊತೆಗೆ ತಿನ್ನೋದು ಉತ್ತಮ ಅಂತ ಹೇಳುತ್ತೆ ಆಯುರ್ವೇದ. ಹಾಗೆ ಕಹಿ, ಸಿಹಿ, ಉಪ್ಪು, ಒಗರು, ಈ ರೀತಿ ಷಡ್ರಸಗಳು ಈ ಅಷ್ಟು ಕೂಡ ಇರುವಂತಹ ಊಟ ತುಂಬನೇ ಒಳ್ಳೆಯದು ಅಂತ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ಬರೀ ಸಿಹಿಯನ್ನೇ ತಿನ್ನದೆ, ಬರೀ ಕರಿದಿರುವಂತಹ ಪದಾರ್ಥವನ್ನೇ ತಿನ್ನದೆ, ಷಡ್ರಸಗಳು ಪ್ರತಿಯೊಂದು ಕೂಡ ನಮ್ಮ ದೇಹಕ್ಕೆ ತಲುಪುವ ಹಾಗೆ ನೋಡಿಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನು ಅಂದರೆ, ಹಬ್ಬದ ಸಮಯದಲ್ಲಿ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ನೇ ಸೇವಿಸ್ತಾ ಇರ್ತೀವಿ. ಅನ್ನ ಇರಬಹುದು, ಸಿಹಿ ಪದಾರ್ಥಗಳು, ಹಾಗೆ ಹಣ್ಣುಗಳು, ಇವೆಲ್ಲವೂ ಕೂಡ ಕಾರ್ಬ್ಸ್ ಹೆಚ್ಚಿರುವಂತಹ ಪದಾರ್ಥಗಳು. ಜೊತೆಯಾಗಿ ನಾವು ಪ್ರೋಟೀನ್ನು ಕೂಡ ಸೇರಿಸ್ಕೊಳ್ಳೋದನ್ನ ಮರಿಬಾರ್ದು. ಅಂದರೆ ಏನೇ ಹಬ್ಬ ಹರಿದಿನ ಇದ್ರೂ ಕೂಡ, ಇವಾಗ ಶೇಂಗಾನ ಬಳಕೆ ಮಾಡುವಂಥದ್ದಿರಬಹುದು, ಕಾಳುಗಳ ಬಳಕೆ, ಹಾಗೆ ಬೇಳೆಯ ಬಳಕೆ, ಮತ್ತು ಹಾಲು, ಮೊಸರು ಇತ್ಯಾದಿಗಳ ಬಳಕೆ, ಇವೆಲ್ಲ ಕೂಡ ಹಬ್ಬದ ಚೌಕಟ್ಟಿನೊಳಗೆ ಬರುತ್ತೆ. ಇದನ್ನು ಕೂಡ ನಾವು ದಿನನಿತ್ಯದ ಆಹಾರದಲ್ಲಿ ಇರುವ ಹಾಗೆ ನೋಡಿಕೊಳ್ಳೋದು ಮುಖ್ಯ ಆಗುತ್ತೆ. ಪ್ರೋಟೀನ್ನ ನಾವು ದೇಹಕ್ಕೆ ಸರಿಯಾದಂತಹ ಪ್ರಮಾಣದಲ್ಲಿ ನೀಡಿದ್ರೆ ಹಸಿವಿನ ಒಂದು ತೊಂದರೆಯೂ ಕೂಡ ಕಡಿಮೆ ಆಗುತ್ತೆ. ಏನಾದರೂ ತಿಂತಾ ಇರಬೇಕು, ಮಧ್ಯ ಮಧ್ಯೆ ತಿನ್ನಬೇಕು ಅಂತ ಅನಿಸುವಂಥ ಬಯಕೆ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಏನೇ ಹಬ್ಬದೂಟ ಇದ್ರೂ ಕೂಡ ಪ್ರೋಟೀನ್ನ ಕಡೆಗೆ ಗಮನ ಕೊಡೋದು ತುಂಬಾ ಅವಶ್ಯಕ ಆಗುತ್ತೆ. ಹಾಗೆ ಹಬ್ಬದಡುಗೆ ಅಂದರೆ ಎರಡು ತರಹದ ಕೋಸಂಬರಿ, ಎರಡು ತರಹದ ಪಲ್ಯ, ಹಾಗೆ ಪಾಯಸ, ಚಿತ್ರಾನ್ನ, ಅನ್ನ, ತೊವ್ವೆ, ಸಾರು, ಹುಳಿ, ಇದಲ್ಲದೆ ಒಂದು ಸಿಹಿ ಮತ್ತು ಏನಾದರೂ ಒಂದು ಕರ್ತಿರೋ ಪದಾರ್ಥ ಅಂತ ನಮಗೆಲ್ಲ ಗೊತ್ತಿರುತ್ತೆ, ತಲೆಯಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಹೀಗಿರಬೇಕಾದ್ರೆ ಮೇಲೆ ಅಂದರೆ ಬಾಲ್ಕನಿ ಐಟಮ್ಸ್ ಇರುತ್ತಲ್ಲ, ಕೋಸಂಬರಿ ಅದನ್ನು ತಿನ್ನೋದು ಜಾಸ್ತಿ ಮಾಡ್ಕೊಳ್ಳೋದಿರಬಹುದು, ಮತ್ತು ಪಲ್ಯಗಳನ್ನ ಚೆನ್ನಾಗಿ ತಿನ್ನುವಂಥದ್ದಿರ್ಬೋದು, ಇದು ಕೂಡ ನಮಗೆ ಪೋರ್ಷನ್ ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ನೀವು ಕೋಸಂಬರಿ ಹಾಗೆ ಪಲ್ಯಗಳು ಇತ್ಯಾದಿಗಳನ್ನ ಹೆಚ್ಚು ತಿಂತೀರಿ, ತಾನೇ ತಾನಾಗಿ ಅನ್ನದಂಶ ಹಾಗೆ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡ್ಕೊಳ್ತೀವಿ. ಹೀಗೆ ಹಬ್ಬದೂಟವನ್ನು ಎಂಜಾಯ್ ಮಾಡ್ತಾನೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬಹುದು. ನಿಮ್ಗೇನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ. 9489010013 ನಿಮ್ಮ ವಾಟ್ಸ್ಆಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ.

0: ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ನಾನು ಊಟದಲ್ಲಿ ಕಂಟ್ರೋಲ್ ಇಟ್ಕೊಂಡೇ ಇದ್ದೀನಿ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನೂರು ಹೇಳ್ತಾ ಇದ್ದಾರೆ, ನಮ್ಮ ಊಟದ ಗತ್ತು ಏನ್ ಗಮ್ಮತ್ತು, ಎರಡು ತುತ್ತು ಜಾಸ್ತಿನೇ ಉಣ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಎರಡು ತುತ್ತು ಜಾಸ್ತಿ ತಿಂದರೂ ಪರವಾಗಿಲ್ಲ, ಆದರೆ ಅದನ್ನು ಕರಗಿಸೋದ್ರ ಕಡೆಗೂ ಕೂಡ ನಮ್ಮ ಗಮನ ಇರಬೇಕು. ಅಂದರೆ ಹಬ್ಬದ ಹೊತ್ತಿನಲ್ಲಿ ಹೆಚ್ಚುವರಿಯಾಗಿರುವಂತಹ ಕೆಲಸ ಮತ್ತು ಸಂಭ್ರಮದ ಪಾಲು ಕೂಡ ಜಾಸ್ತಿ ಆಗೋದ್ರಿಂದ ಎಷ್ಟೋ ಸಲ ನಮ್ಮ ಡೈಲಿ ರುಟೀನ್ ಆಚೀಚೆ ಆಗಿಬಿಟ್ಟಿರುತ್ತೆ. ಪ್ರತಿದಿನವೂ ಕೂಡ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡೋದಕ್ಕೆ, ಪ್ರತಿದಿನವೂ ಕೂಡ ಒಂದು ಅರ್ಧ ಗಂಟೆ ಆದರೂ ಕೂಡ ಕಡೆ ಪಕ್ಷ ವಾಕಿಂಗ್ ಮಾಡಿ ಬರೋದಕ್ಕೂ ಸಮಯ ಇಲ್ಲದೇ ಇರೋ ರೀತಿ ನಾವು ನಮ್ಮ ದಿನವನ್ನು ಅಸ್ತವ್ಯಸ್ತ ಮಾಡಿಕೊಂಡಿರ್ತೀವಿ. ಆದರೆ ಹಾಗಾಗದೆ ಹಬ್ಬದ ಸಮಯದಲ್ಲೂ ಕೂಡ, ಹಬ್ಬ ಹರಿದಿನ ಈ ರೀತಿ ಶ್ರಾವಣ ಮಾಸ ಶುರು ಆದರೆ ಒಂದಲ್ಲ ಒಂದು ಪ್ರತಿ ದಿನವೂ ಕೂಡ ಹಬ್ಬವೇ. ಈ ಹಬ್ಬದ ಸಂಭ್ರಮದ ಜೊತೆ ಜೊತೆಗೆ ವ್ಯಾಯಾಮಕ್ಕೂ ಕೂಡ ನಾವು ಒಂದು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ. ಮತ್ತಿನ್ನೊಂದು ಏನು ಅಂದರೆ, ನಾವು ಹಬ್ಬದ ಊಟ ಹೊಟ್ಟೆ ತುಂಬ ತಿಂದಿದ್ದೀವಿ ಅಂತ ಆದಾಗ ಪ್ರತಿದಿನವೂ ಸಮಯ ಕರೆಕ್ಟಾಗಿ ಬೆಳಗ್ಗೆ 8 ಗಂಟೆಗೆ ಅಥವಾ 9 ಗಂಟೆ ಒಳಗಡೆ ತಿಂಡಿ ತಿಂತೀವಿ, ಮಧ್ಯಾಹ್ನ 1 ಗಂಟೆ 1:30 ಊಟ ಮಾಡ್ತೀವಿ, ರಾತ್ರಿ 7 ಗಂಟೆ 8 ಗಂಟೆ ಒಳಗಡೆ ರಾತ್ರಿ ಊಟವನ್ನು ಮುಗಿಸ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಲ್ಲ, ಹಾಗೆ ಪ್ಲ್ಯಾನ್ನ ಪ್ರಕಾರವಾಗಿ ಆಯಾ ಟೈಮ್ ಆಯಿತು ಅಂತ ತಿನ್ನೋದಕ್ಕಿಂತ ಹಸಿವಾದ್ರಷ್ಟೇ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಕೂಡ ಹಬ್ಬದ ಹೊತ್ತಿನಲ್ಲಿ ನಮ್ಮ ಹೊಟ್ಟೆ ಲೈಟಾಗಿ ಇರುವ ಹಾಗೆ, ಹಾಗೆ ಮನಸ್ಸು ಚುರುಕಾಗಿ ಇರುವ ಹಾಗೆ ನೋಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಂದರೆ ನೀವು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ದೀರಿ ಅಂತಾದರೆ ರಾತ್ರಿ ಟೈಮ್ ಆಯ್ತಲ್ಲ ಅಂತ ತಿನ್ನೋ ಬದಲು ಹಸಿವಾದ್ರಷ್ಟೇ ತಿನ್ನೋದು ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಇರುವಂಥ ಒಂದು ದಾರಿ. ನಿಮ್ಗೇನಿಸುತ್ತೆ? ನಿಮ್ಮ ಮೆಸೇಜ್ಗೆ ನಾವು ಕಾಯ್ತಾ ಇರ್ತೀವಿ. ಸಂದೇಶ ಕಳಿಸಿ.
1: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಎಳೀತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
2: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
1: ಯಾಕೆ ಬರಕಿಲ್ಲ? ನಾನ್ ಹಾಕ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಲಂಚ್ ಬಾಕ್ಸ್ನ ಹೊತ್ತಿನಲ್ಲಿ ಊಟ ತಿಂಡಿಯ ವಿಷಯವಾಗಿ ಚರ್ಚೆ ನಡೀತಾ ಇದೆ. ಸಖತ್ ಕಾವೇರಿದೆ ಚರ್ಚೆ. ಶ್ರೀ ಹೊವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಹಬ್ಬ ಬಂದರೆ ಎಲ್ರಿಗೂ ಖುಷಿ ಮರೆಯರೆ, ಆದರೆ ಎಲ್ರಿಗೂ ಬಿ ಪಿ ಶುಗರ್ ಇರುತ್ತೆ ಸಾಮಾನ್ಯವಾಗಿ, ಹಾಗಾಗಿ ಸ್ವೀಟ್ಸ್ ಕಡಿಮೆ ತಿಂತಾರೆ, ಖಾರ ಐಟಮ್ ಜಾಸ್ತಿ ತಿಂತಾರೆ, ಹಬ್ಬಕ್ಕೆಲ್ಲ ಜಾಸ್ತಿ ಮಾಡಿ ವೇಸ್ಟ್ ಮಾಡಬೇಡಿ ಪ್ಲೀಸ್, ಎಲ್ಲ ದಿನಸಿ ಸಕ್ಕರೆ ಬೆಲ್ಲ ತರಕಾರಿ ರೇಟು ಗಗನಕ್ಕೆ ಹೋಗಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೌದಲ್ಲ, ಎಲ್ಲದರ ರೇಟು ಕೂಡ ಹೆಚ್ಚಾಗಿದೆ, ಮತ್ತು ಹಬ್ಬದ ಹೊತ್ತಿನಲ್ಲಿ ಎಷ್ಟೋ ಸಲ ಮುಲಾಜಿಗೆ ಬಿದ್ದು ಕೆಲವೊಂದು ಪದಾರ್ಥಗಳನ್ನ ಮಾಡಿ ಅದು ಯಾರೂ ತಿಂದೆ ವೇಸ್ಟ್ ಆಗಿ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ನಿಮ್ಮ ಮನೆಯ ಲೆಕ್ಕ ನಿಮಗೆ ಗೊತ್ತಿದ್ದೇ ಇರುತ್ತೆ, ಯಾವುದು ಖರ್ಚಾಗತ್ತೆ ಯಾವುದು ಉಳಿಯತ್ತೆ ಅದೆಲ್ಲ ತಿಳ್ಕೊಂಡೆ ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಅಡುಗೆಯನ್ನು ಮಾಡಿದ್ರೆ, ಹಾಗೆ ಪದಾರ್ಥಗಳನ್ನ ಮಾಡಿದ್ರೆ ನಾವು ಹಣವನ್ನು ಉಳಿಸಬಹುದು, ಪರಿಸರವನ್ನು ಉಳಿಸಬಹುದು, ಮತ್ತು ಬೆಳೆದ ರೈತನಿಗೆ ನಾವು ಗೌರವ ಸೂಚಿಸಿದ ಹಾಗೆ ಕೂಡ ಆಗುತ್ತೆ. ಇನ್ನೊಬ್ಬರು ಅನು ಅಂತ ಮೆಸೇಜ್ ಮಾಡಿದ್ದಾರೆ, ಹೇಳ್ತಿದ್ದಾರೆ, ಒಂದು ಹೊತ್ತು ತಿಂದವನ್ನ ಯೋಗಿ, ಎರಡು ಹೊತ್ತು ತಿಂದವ ಜೋಗಿ, ಮೂರು ಹೊತ್ತು ತಿಂದವ ರೋಗಿ, ನಾಲ್ಕು ಹೊತ್ತು ಉಂಡವನ್ನ ಹೊತ್ಕೊಂಡು ಹೋಗಿ ಅಂತಾರೆ, ನಾನು ಮಾತ್ರ ಮಿತವಾಗಿ ಎರಡು ಹೊತ್ತು ಊಟ ಮಾಡ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇದು ನಿಜ, ಆದರೆ ಪದ್ಧತಿಯಿಂದ ಪದ್ಧತಿಗೆ ಎಷ್ಟೆಲ್ಲ ನಂಬಿಕೆಗಳು ಬದಲಾಗತ್ತೆ ಅಂತ. ಅಲೋಪತಿ ಅವರು ಹೇಳ್ತಾರೆ, ಸಣ್ಣ ಸಣ್ಣ ಮೀಲ್ಸ್ಗಳನ್ನ ತಗೊಳ್ಳಿ, ದಿನಕ್ಕೆ ಆರು ಸಲ ತಿನ್ನಿ ಅಂತ. ಆಯುರ್ವೇದದವರು ಈ ಗಾದೆ ಪ್ರಕಾರ ಹೇಳ್ತಾರೆ. ಇನ್ನೊಬ್ರು ಯಾರೋ ನ್ಯೂಟ್ರಿಷನಿಸ್ಟ್ ಹೇಳ್ತಾರೆ, ಇಲ್ಲ, ನಿಮ್ಮ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನೂ ಕೂಡ ಪಡೆದುಕೊಳ್ಳೋದು ತುಂಬಾ ಮುಖ್ಯ, ಇಂಥಿಂಥ ಶೇಕ್ಸ್ನ ಕುಡೀರಿ, ಇಂಥಿಂಥ ವಿಟಮಿನ್ಸ್ ಪ್ರೋಟೀನ್ಸ್ನ ಈ ರೀತಿಯಾಗಿ ತಗೊಳ್ಳಿ, ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತಿನ್ಯಾರೋ ಹೇಳ್ತಾರೆ, ಬೇಯಿಸಿರೋಂಥ ಪದಾರ್ಥ ಯಾವುದೂ ತಿನ್ಕೂಡ್ದು, ಎಲ್ಲ ಹಸಿ ಹಸಿಯಾಗೇ ತಿನ್ನೋದ್ರಿಂದ ನಾವು ಸಾವಿರಾರು ವರ್ಷಗಳ ಕಾಲ ಆರೋಗ್ಯವಂತರಾಗಿ ಬದುಕಬಹುದು ಅಂತ. ಹೀಗೆ ಪ್ರತಿಯೊಬ್ಬರ ಮಾತು ಕೂಡ ಭಿನ್ನವಾಗಿರುತ್ತೆ, ಆದರೆ ನಮ್ಮ ದೇಹ ಪ್ರಕೃತಿಗೆ ಒಗ್ಗುವಂತಹ ಪದ್ಧತಿಯನ್ನು ನಾವು ಅನುಸರಿಸೋದು ಮುಖ್ಯ ಮತ್ತು ಸೇಫ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದು ನಾಗಶ್ರೀ. ಕಾರ್ಯಕ್ರಮ ಹೇಗನಿಸ್ತು ತಿಳಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜಪಯಣಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟಾ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ವಾರ್ತೆಗಳ ವಿವರ. ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಟಿಎ ಶರಣ ನೇತೃತ್ವದಲ್ಲಿ ಸಂಘದ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸಲು ಜಮೀನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ದಕ್ಷಿಣ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿರೋಧ ಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂದು ಐಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡಲು ಸಿದ್ದ ಇರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ನಾಗೇಂದ್ರ ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಕಾರ್ಯಕರ್ತರು ಪಕ್ಷದ ಸಿಪಾಯಿಗಳು ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ತಳ್ಳಿಹಾಕದ ಮುಖ್ಯಮಂತ್ರಿ ಈ ಕುರಿತಂತೆ ಪ್ರತಿಕ್ರಿಯಿಸಲು ನಿರಾಕರಿಸಿ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲೂ ಪ್ರತಿಭಟನೆ ನಡೆಸಿದ್ದರಿಂದ ವಿಧಾನಮಂಡಲ ಅಧಿವೇಶನವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಇದೀಗ ಪ್ರತಿಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಪಾದಯಾತ್ರೆ ನಡೆಸಲು ನಿರ್ಧರಿಸಿರುವುದು ಸರ್ಕಾರಕ್ಕೆ ಮುಜುಗರ ಉಂಟುಮಾಡಿದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಗಜಪಯಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಿದರು. ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ಅರಣ್ಯದಿಂದ ನಾಡಿಗೆ ಆಹ್ವಾನಿಸುವ ಪರಂಪರೆಯಂತೆ ಧಾರ್ಮಿಕ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು. ಮೊದಲ ಹಂತದಲ್ಲಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಏಕಲವ್ಯ, ಧನಂಜಯ, ಗೋಪಿ, ಕಾವೇರಿ, ಪ್ರಶಾಂತ ಮತ್ತು ಶ್ರೀರಾಮ ಸೇರಿ ಒಟ್ಟು 9 ಆನೆಗಳು ಮೈಸೂರಿನತ್ತ ಪಯಣ ಬೆಳೆಸಿದವು. ಇದೇ ವೇಳೆ ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ಅಂಬಾರಿ ಹೊತ್ತು ಪ್ರಸ್ತುತ ನಿವೃತ್ತಿಯಾಗುತ್ತಿರುವಂತಹ ಅಭಿಮನ್ಯು ಆನೆಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾಧು, ಜಿಡಿ ಹರೀಶ್ ಗೌಡ, ಡಿ ರವಿಶಂಕರ್, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ದಕ್ಷಿಣ ವಲಯದ ಐಜಿಪಿ ಬೋರ್ಲಿಂಗಯ್ಯ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಯುಕೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಈ ಬಗ್ಗೆ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರವು ಪೂರ್ಣ ರೀತಿಯ ಆಡಳಿತಾತ್ಮಕ ಸಹಕಾರ ನೀಡಬೇಕು ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಮಂಗಳೂರು ರೈಲು ಜಾಲವನ್ನು ಕೇರಳಂನ ಪಾಲ್ಘಾಟ್ ವಿಭಾಗದಿಂದ ಬೇರ್ಪಡಿಸಿ ಮೈಸೂರು ವಿಭಾಗಕ್ಕೆ ಸೇರಿಸಲಾಗಿದೆ. ಈ ಮೂಲಕ ಕರಾವಳಿ ಜನತೆಯ ಬಹುವರ್ಷಗಳ ಬೇಡಿಕೆ ಈಡೇರಿರುವುದರಿಂದ ಈ ಭಾಗಕ್ಕೆ ಮಾತ್ರವಲ್ಲ ಸಮಗ್ರ ಕರ್ನಾಟಕದ ರೈಲು ಜಾಲ ಬಲವರ್ಧನೆಗೂ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಶೀಘ್ರವೇ ಮಂಗಳೂರು ರೈಲು ಭಾಗವನ್ನು ಮೈಸೂರು ವಿಭಾಗದ ಜೊತೆಗೆ ಸೇರಿಸುವಂತಹ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಯೋಜನೆಗೆ ಪರಿಹಾರ ನೀಡದೆ ಭೂಮಿ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಯೋಜನಾ ಸ್ಥಳಕ್ಕೆ ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಂದಿನಕೆರೆ ಏತ ನೀರಾವರಿ ಯೋಜನೆಯಿಂದ ಹಾಸನದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ವಿಳಂಬವಾಗಿತ್ತು. ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ ಕಾರಣ ಕಳೆದ 5 ವರ್ಷದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಬಾಕಿ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿಗಾಗಿ 32 ಗುಂಟೆ ಜಮೀನು ನೀಡಬೇಕಿದ್ದ 5 ರೈತರನ್ನು ಕರೆದು ಸ್ಥಳದಲ್ಲೇ ಪರಿಹಾರ ಚೆಕ್ ವಿತರಿಸಿದ ಸಚಿವರು 2 ದಿನದಲ್ಲಿ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಕೆಎಂ ಶಿವಲಿಂಗೇಗೌಡ, ಹಂದಿನ ಕೆರೆ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗಳಿಗೆ ನೀರು ಹರಿಸುವ ಸದುದ್ದೇಶಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದ ವಿವಿಧ ಕಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಅನ್ನು ಶ್ರದ್ದಾಭಕ್ತಿ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲಿದ್ ಪಾರಾಯಣ ನಡೆಯಿತು. ಮುಸ್ಲಿಂ ಬಾಂಧವರು ಪರಸ್ಪರ ಈದ್ ಶುಭಾಶಯಗಳನ್ನು ಕೋರುವ ಮೂಲಕ ಸಂಭ್ರಮಿಸಿದರು. ಕೋಲಾರ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ ಬಾಂಧವರು ಭಕ್ತಿ ಶ್ರದ್ದೆ ಮತ್ತು ಸೌಹಾರ್ದತೆಯಿಂದ ಆಚರಿಸಿದರು. ಚಿಕ್ಕಮಗಳೂರು ನಗರದಲ್ಲಿ ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮೆರವಣಿಗೆಯಲ್ಲಿ ಸುಮಾರು 10,000 ಜನರು ಪಾಲ್ಗೊಳ್ಳಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳ ಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಏರಿಕೆ ಕಂಡಿರುವ ಅರ್ಧ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತಿದೆ. 124.80 ಅಡಿ ವಿಸ್ತೀರ್ಣದ ಅಣೆಕಟ್ಟೆಯಲ್ಲಿ ಇಂದು 9,438 ಕ್ಯೂಸೆಕ್ ನೀರಿನ ಒಳ ಹರಿವು ಇದ್ದರೆ 4,478 ಕ್ಯೂಸೆಕ್ ಹೊರ ಹರಿವಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ನೀರು ಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಸ್ತುತ ಅಣೆಕಟ್ಟೆಯಲ್ಲಿ 108.63 ಟಿಎಂಸಿ ನೀರಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಮತ್ತು ಮುತ್ತತ್ತಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶ ಖಂಡಿಸಿ ಕನ್ನಡಪರ ಸಂಘಟನೆ ಸದಸ್ಯರು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಎಳ್ಳು ನೀರು ಬಿಟ್ಟು ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ತೀರ್ಪು ಅವೈಜ್ಞಾನಿಕವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿದಿನ 9,000 ಕ್ಯೂಸೆಕ್ ಕಾವೇರಿ ನೀರು ಬಿಡುವಂತೆ ನೀಡಿರುವಂತಹ ತೀರ್ಪು ಮರುಪರಿಶೀಲನೆ ಆಗಬೇಕು. ನ್ಯಾಯಾಧೀಕರಣ ಅಧಿಕಾರಿಗಳು ಮೊದಲು ಕೆಆರ್ಎಸ್ ಜಲಾಶಯ ಪರಿಶೀಲಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಕೈದಿಯೊಂದಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆಯ ಡಿಜಿಪಿ ಅಲೋಕ್ ಕುಮಾರ್ ಮಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈಲು ಪಾಲಾಗಿದ್ದ ಶ್ರೀರಂಗಪಟ್ಟಣದ ADLR ಮೊಹಮ್ಮದ್ ಹುಸೇನ್ ಎಂಬ ವಿಚಾರಣಾಧೀನ ಖೈದಿಯನ್ನು ಆಸ್ಪತ್ರೆಗೆ ದಾಖಲಿಸಿ ವಿಶೇಷ ಆತಿಥ್ಯ ನೀಡಲಾಗುತ್ತಿದೆ ಎಂಬ ವಿಚಾರ ಇತ್ತೀಚೆಗೆ ಜಿಲ್ಲಾ ಸತ್ರ ನ್ಯಾಯಾಧೀಶರು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಬೆಳಕಿಗೆ ಬಂದಿತ್ತು. ಈ ಕುರಿತು ಮಾಧ್ಯಮದಲ್ಲಿ ಸರಣಿ ಸುದ್ದಿಗಳು ಪ್ರಸಾರವಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಡಿಜಿಪಿ ಅಲೋಕ್ ಕುಮಾರ್ ಖುದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಪ್ರಕರಣದಲ್ಲಿ ನಡೆದಿರುವಂತಹ ಕರ್ತವ್ಯ ಲೋಪ ಹಾಗೂ ನಿಯಮ ಉಲ್ಲಂಘನೆಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ದಕ್ಷಿಣ ವಲಯದ ಡಿಐಜಿ ದಿವ್ಯಶ್ರೀ ನೇತೃತ್ವದ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡುಬಿಟ್ಟಿದ್ದಂತಹ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜ ಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈರುತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸಮಯ 2:40:30 ಈ ಹೊತ್ತಿನಲ್ಲಿ ನಾವಿದ್ದೇವೆ ಗ್ರೀನ್ ಮೆಲೋಡಿಯಸ್ ಗೀತೆಗಳನ್ನ ಕೇಳುವಂತಹ ಟೈಮ್ನಲ್ಲಿ ಚಂದದ ಗೀತೆಗಳು ನಿಮ್ಮ ಜೊತೆಯಾಗೋಕೆ ಕ್ಯೂನಲ್ಲಿ ಕಾಯ್ತಾ ಇದೆ. ಮೊದಲಿಗೆ ಬಂಗಾರದಿಂದ ಅನ್ನುವಂಥ ಗೀತೆ ನಿಮಗೆ ಗೊತ್ತು, ಪ್ರೀತ್ ಸೋತಪ್ಪ ಚಿತ್ರದ ಸೂಪರ್ ಹಿಟ್ ಟ್ರ್ಯಾಕ್ ಇದು. ಅನುರಾಧ ಶ್ರೀರಾಮ್ ಮತ್ತು ಕೆಜೆ ದಾಸ್ ಅವರ ದನಿಯಲ್ಲಿದೆ ಈ ಗೀತೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ. ಇದಾದ ನಂತರ ಮಾಂಗಲ್ಯಂ ತಂತು ನಾನೇನಾ ಇಂದ ದರ್ದರ್ದೆಲ್ಲ ನಾನಾ ದರ್ದರ್ದೋ ಅನ್ನುವಂಥ ಗೀತೆ. ಎಸ್ ಪಿ ಬಿ ಮತ್ತು ಚಿತ್ರ ಅವರ ದನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಸಮಯ.

ಯೋಜನೆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ಎಂ ರೈನ್ಬೋ 101.3.

ಆಕಾಶವಾಣಿ ಎಫ್ಎಂ ರೈಬು ಕೇಳ್ತಾ ಇದ್ದೀರಾ. ಸಮಯ ಈಗ 3 ಗಂಟೆ ಆಗಿದೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಲಮ್ಹೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹೊಂಬಿಸಿಲಿನಲ್ಲಿ ಮೊದಲ ಪ್ರಶ್ನೆ, ಹಾಡಿನ ತುಣುಕನ್ನು ಕೇಳಿಸಿ, ಇದು ಯಾವ ಚಿತ್ರದ್ದು ಅಂತ ಕೇಳುವಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ ಎರಡು ಕೂಡ ಸಿಮಿಲರ್ ಆಗಿರುತ್ತೆ. ಅದಾದ ಮೇಲೆ ಲಾಜಿಕಲ್ ರೀಸನಿಂಗ್ಗೆ ಸಂಬಂಧಪಟ್ಟಂತಹ ಮತ್ತೆರಡು ಪ್ರಶ್ನೆಗಳು ನಿಮಗಾಗಿ ಕಾಯ್ತಾ ಇರುತ್ತೆ. ಹಾಗಿದ್ರೆ ಆಟ ಶುರು ಮಾಡೋಣ ಅಲ್ಲ. ಇದೀಗ ಮೊದಲಿಗೆ ಒಂದು ಹಿಂದಿ ಹಾಡಿನ ತುಣುಕನ್ನು ಕೇಳಿಸ್ತೀನಿ. ಇದು ಯಾವ ಚಿತ್ರದ ಗೀತೆ ಅಂತ ಹೇಳಿದ್ರೆ ಸಾಕು, ಚಿತ್ರದ ಹೆಸರು ಹೇಳಿದ್ರೆ ಸಾಕು, ಹಾಡಿನ ಮೊದಲ ಸಾಲನ್ನು ಹೇಳಿ ಅಥವಾ ಹಾಡುಗರ ಹೆಸರನ್ನು ಹೇಳಿ ಅಂತ ಖಂಡಿತ ಕೇಳಿಲ್ಲ.

ಕೇಳಿಸ್ಕೊಂಡ್ರಿ ಅಲ್ಲ ಯಾವ ಚಿತ್ರದ್ದು ಈ ಮ್ಯೂಸಿಕ್ ನೀವು ನಮಗೆ ತಿಳಿಸ್ಬೇಕು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ತುಂಬ ಹಳೆಯ ಚಿತ್ರ, 1956 ಬಂದಂತಹ ಚಿತ್ರ ಅಂತ ಅನ್ಕೊಳ್ಬಹುದು. ಯಾವ ಚಿತ್ರದ ತುಣುಕು ಇದು ಅಂತ ನೀವು ನಮಗೆ ತಿಳಿಸಿ. ಮತ್ತೊಮ್ಮೆ

ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ಒಂದು ಬಿಟ್ನ ಕೇಳಿಸಿದೀವಿ, ಯಾವ ಸಿನಿಮಾ ಅದು ಅಂತ ನೀವು ನಮಗೆ ತಿಳಿಸಿ. ಆದರೆ ಆ ಒಂದು ವಿಷಯವನ್ನು ತಿಳಿಸೋಕೆ ನಿಮಗೆ ಸಮಯಾವಕಾಶ ಬೇಕಲ್ಲ, ಅದಕ್ಕಾಗಿ ಮತ್ತಷ್ಟು ಚಂದದ ಗೀತೆಗಳನ್ನ ನಿಮ್ಮ ಜೊತೆಯಾಗಿಸ್ತಾ ಇದ್ದೀವಿ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಎನ್ಆರ್ ಪ್ರಸಾದ್, ದಿಲೀಪ್ ಕಲ್ಯಾಣ್ಕರ್, ಕಬಾಡಿ ಇಂದಿರಾ, ಬಾಬಾ ಕಲ್ಯಾಣ್, ನೇತ್ರ, ಎನ್ಜಿ ಬಸವರಾಜ್, ಸುಭಾನ್ ಕೋರಿ, ಸಿದ್ದಲಿಂಗಮೂರ್ತಿ, ಸುಬ್ರಹ್ಮಣ್ಯ, ಜಯಂತ್, ಭೂಮಿಕಾ ಬಸವರಾಜು, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ತೂಫಾನ್ ಔರ್ ದಿಯಾ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಆ ಚಿತ್ರದ ಗೀತೆಯ ತುಣುಕನ್ನು ನಾವು ನಿಮಗೆ ಕೇಳಿಸಿದ್ವಿ. ಇದೇ ಮ್ಯೂಸಿಕ್.

ಶಂಶಾದ್ ಬೇಗಂ ಅವರ ವಾಯ್ಸ್ನಲ್ಲಿ ಇದ್ದಂತಹ ಗೀತೆ ಇದು. ತೂಫಾನ್ ಔರ್ದಿಯಾ ಚಿತ್ರದ ಹಾಡು ದಿಲ್ ತುಮ್ನೆ ಲಿಯಾ ಅನ್ನುವಂಥ ಗೀತೆಯಿಂದ ಆರಿಸಿ ತೆಗೆದಂತಹ ತುಣುಕು ಇದಾಗಿತ್ತು. ಇದೀಗ ಕನ್ನಡದ ಗೀತೆಯೊಂದರ ತುಣುಕನ್ನು ಕೇಳಿಸ್ತೀವಿ. ಇದು ಕೂಡ ತುಂಬ ಹಳೆಯ ಗೀತೆ, 1960ರ ದಶಕದ್ದು. 1960ರಲ್ಲಿ ಬಂದಂತಹ ಈ ಸಿನಿಮಾದ ಹೆಸರನ್ನು ನೀವು ಗುರುತಿಸಿದ್ರೆ ಸಾಕು, ಗೀತೆಯ ಮೊದಲ ಸಾಲನ್ನು ಬರೆದು ಕಳಿಸೋ ಅಗತ್ಯ ಇಲ್ಲ. ಆಯಿತಾ, ಕನ್ನಡದ ಗೀತೆಯ ತುಣುಕು ಹೀಗಿದೆ.

ಯಾವ ಸಿನಿಮಾದ ಕನ್ನಡದ ಯಾವ ಸಿನಿಮಾದ ಗೀತೆ ಇದು ಅಂತ ನೀವು ನಮಗೆ ಮೆಸೇಜ್ ಮಾಡಬೇಕು. ಗೀತೆಯ ತುಣುಕನ್ನ ಕೇಳಿಸಿದಾಗಿದೆ. ಇದೀಗ ಮುಂದಿನ ಹಾಡು ಪ್ರಸಾರ ಮಾಡೋದು ನಿಮ್ಮ ಕಾಲಾವಕಾಶಕ್ಕಾಗಿ ಮಾತ್ರ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನ ತಲುಪಲಿ. 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋದಲ್ಲಿ ಇದೀಗ ನಾವು ಕೇಳಿದಂತಹ ಎರಡನೇ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ. ಜಯಶ್ರೀ, ಸುನೀಲ್, ಗಜಾನನ ಭಟ್, ಲಕ್ಷ್ಮೀಪತಿ, ಮಾದಪ್ಪ, ಪ್ರವೀಣ್ ಕುಮಾರ್, ಹರೀಶ್, ಎಸ್ ಎಂ ಶೋಭಾ, ಸುಜಾತ ಆರ್, ಗಣೇಶ್, ಲಿಂಗರಾಜು, ವತ್ಸಲಮೂರ್ತಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಆಶಾ ಸುಂದರಿ ಚಿತ್ರದ ಗೀತೆಯ ತುಣುಕು ಇದಾಗಿತ್ತು. ಜೋ ಜೋ ರಾಜಕುಮಾರ ಅನ್ನುವಂತಹ ಗೀತೆಯ ತುಣುಕನ್ನು ನಾವು ನಿಮಗೆ ಕೇಳಿಸಿದ್ವಿ. ಪಿ ಸುಶೀಲಾ ಅವರ ದನಿಯೂ ಕೂಡ ಈ ಒಂದು ಗೀತೆಯ ತುಣುಕಿನ ಕೊನೆಯಲ್ಲಿ ನಿಮಗೆ ಕೇಳಿಸಿತ್ತು. ಇದೇ ಆ ಮ್ಯೂಸಿಕ್ ಬಿಟ್.

ಆಶಾ ಸುಂದರಿ ಚಿತ್ರದ ಗೀತೆಯ ತುಣುಕನ್ನ ಸರಿಯಾಗಿ ಗೆಸ್ ಮಾಡಿದ ಎಲ್ರಿಗೂ ಕೂಡ ಅಭಿನಂದನೆಗಳು. ಇದೀಗ ಲಾಜಿಕಲ್ ರೀಸನಿಂಗ್ ಕಡೆಗೆ ಹೋಗುವಂತಹ ಸಮಯ. ಈ ಬಗೆಯ ಲಾಜಿಕಲ್ ರೀಸನಿಂಗ್ ಪ್ರಶ್ನೆಗಳು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದರೂ ಕೂಡ ಇರುತ್ತೆ. ಅಂದರೆ ಕಡಿಮೆ ಸಮಯದಲ್ಲಿ ಆ ಒಂದು ಸಾಲಿನಲ್ಲಿ ಇರುವಂತಹ ಪ್ರಶ್ನೆಯಲ್ಲಿ ಇರುವಂತಹ ಲಾಜಿಕ್ನ ಕಂಡುಹಿಡಿದು ಅಪ್ಲೈ ಮಾಡೋದಕ್ಕೆ ನಿಮಗೆ ಬರಬೇಕಾಗತ್ತೆ. ಇದಕ್ಕೆ ತುಂಬಾ ಬೇಕಾಗಿರೋದು ಪ್ರಾಕ್ಟೀಸ್. ಹೋಗ್ತಾ ಹೋಗ್ತಾ ಹೇಗಾಗತ್ತೆ ಅಂದರೆ ಲಾಜಿಕಲ್ ರೀಸನಿಂಗ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದೆ ನಿಮ್ಮ ಒಂದು ಹವ್ಯಾಸ ಆಗಿಬಿಡತ್ತೆ. ಮತ್ತು ನೋಡಿದ ತಕ್ಷಣ ಇದು ಇದೇ ಲಾಜಿಕಲ್ ಇದೆ, ಈ ಲಾಜಿಕಲೇ ಈ ಪ್ರಶ್ನೆ ಬಂದಿದೆ ಅಂತ ಕೂಡ ಗೊತ್ತಾಗತ್ತೆ. ಆದರೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಟೈಮ್. ಪ್ರತಿದಿನವೂ ಕೂಡ ನೀವು ಕಡೆ ಪಕ್ಷ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡಿದ್ರು ಕೂಡ ಲಾಜಿಕಲ್ ರೀಸನಿಂಗಲ್ಲಿ ನಿಜಕ್ಕೂ ಮಾಸ್ಟರ್ಸ್ ಆಗ್ಬೋದು, ಪಂಡಿತರಾಗ್ಬೋದು. ಎಷ್ಟು ದಿನದಲ್ಲಿ ಇಂತೀರಾ? ಒಂದು ತಿಂಗಳಲ್ಲಿ. ಇರಲಿ, ಇದೀಗ ಮೊದಲ ಪ್ರಶ್ನೆ ಹೇಗಿದೆ ನೋಡಿ. ಒಂದು ಸೀರೀಸ್ ಇದು, ನಂಬರ್ ಸೀರೀಸು. ಇದನ್ನು ಗಮನ ಇಟ್ಟು ಬರ್ಕೊಂತಿರೋ ಕೇಳಿಸ್ಕೊಂತಿರೋ ನಿಮಗೆ ಬಿಟ್ಟಿದ್ದು. 28, 29, 29, 30, 29. ಇವಾಗ ಮುಂದಿನ ಸಂಖ್ಯೆ ಯಾವುದು ಬರಬೇಕು? 30, 31, 32, 33 ಅನ್ನೋದು ನಮ್ಮ ಪ್ರಶ್ನೆ. ಅಂದರೆ 4 ಆಪ್ಷನ್ ಕೊಟ್ಟಿದ್ದೀವಿ. ಇವಾಗ ಸೀರೀಸಲ್ಲಿ 28, 27, 29, 28, 30, 29 ಹೀಗೆ ಬರ್ತಾ ಇದೆ ಈ ಸೀರೀಸು. ಮುಂದಿನ ಲೆಟರ್, ಮುಂದಿನ ಸಂಖ್ಯೆ 29 ಆದಮೇಲೆ ಇವಾಗ ಏನು ಬರಬೇಕು? 30, 31, 32, 33. ನಿಮ್ಮ ಆನ್ಸರ್ನ ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕೊಡೋದಕ್ಕೆ ತುಂಬಾ ಜನ ಪ್ರಯತ್ನ ಪಟ್ಟಿದ್ದೀರಿ, ಅದರಲ್ಲಿ ಆಲ್ಮೋಸ್ಟ್ 80% ಜನ ಸರಿ ಉತ್ತರ ಕೊಟ್ಟಿದ್ದೀರಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಯಾರೆಲ್ಲ ಸರಿಯಾದಂತಹ ಆನ್ಸರ್ ಕಳಿಸಿದ್ದಾರೆ ಅಂದ್ರೆ ಜಗದಾಂಬಿಕಾ, ನಾಗಪತಿ, ವಿ ಹೆಗಡೆ, ಸುರೇಂದ್ರ, ಮಂಡಿಕಲ್ ಕೃಪಾ, ಬಿಂದು ಪ್ರಕಾಶ್, ಉಷಾ ಪರಮೇಶ್, ಹಾಗೆ ಬಿಕೆ ಶಿವಕುಮಾರ್, ಮಂಜುನಾಥ್ ಇಂದರ್ಗಿ, ಆಶಾ ಶ್ರೀನಿವಾಸ್, ಎಚ್ ಆರ್ ರುದ್ರಸ್ವಾಮಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಇವಾಗ ಸೀರೀಸ್ ಅಲ್ಲಿ 28, 27, 29, 28, 30, 29 ಹೀಗೆ ಬರ್ತಾ ಇದೆ. ಮುಂದಿನ ನಂಬರ್ ಏನಾಗಿರಬೇಕು ಅಂತ ಕೇಳಿದೆ, ಮುಂದಿನ ನಂಬರ್ 31 ಆಗಬೇಕಿತ್ತು. 31 ಸರಿಯಾದಂತಹ ಉತ್ತರ ಆಗಿತ್ತು. ಇವಾಗ ಈ ಸೀರೀಸ್ನ ಸುಮ್ಮನೆ ಹಾಗೆ ಗಮನಿಸ್ತಾ ಹೋದ್ರೆ ನೀವು 28, 27 ಅಂದಾಗ -1 ಬರ್ಕೊಳ್ಳಿ, 27 ಇಂದ 29 ನೆಕ್ಸ್ಟ್ ನಂಬರು, ಸೊ +2 ಆಯಿತು, ಮತ್ತೆ 29 ಆದ್ಮೇಲೆ 28 ಇದೆ ಅಂದ್ರೆ -1. ಸೊ ಈ ಸೀರೀಸ್ ಅಲ್ಲಿ -1 +2 -1 +2 ಅಂತ ಹೋಗ್ತಾ ಇದೆ. ಹಾಗೆ ಬಂದಾಗ 29 ಆದ್ಮೇಲೆ ನಾವು +2 ಅನ್ನೋಂತ ಸೀರೀಸ್ಗೆ ಬರ್ತೀವಿ. ಅಂದ್ರೆ ಇವಾಗ ಆಡ್ ನಂಬರ್ಸ್ಗೆಲ್ಲ ಕೂಡ ಹಿಂದಿನ ನಂಬರ್ +2 ಬರ್ತಿದೆ ಆಡ್ ಪ್ಲೇಸಸ್ ಅಲ್ಲಿ. ಹಾಗೆ ಈವನ್ ಪ್ಲೇಸಸ್ ಅಲ್ಲಿ ಲಾಸ್ಟ್ ಎಲಿಮೆಂಟ್ -1 ಬರ್ತಾ ಇದೆ. ಸೊ ಇವಾಗ ಆಡ್ ಪ್ಲೇಸ್ ಅಲ್ಲಿ ಇರುವಂತಹ ಜಾಗ ಖಾಲಿ ಇದೆ, ಸೊ +2 ಆಗಬೇಕು. 29 ಆದ್ಮೇಲೆ +2 ಅಂದ್ರೆ 31 ಬರುತ್ತೆ. ಇಲ್ಲ ಹಂಗೆ ನೀವು ಯೋಚನೆ ಮಾಡಿದ್ರು ಕೂಡ ಸುಮ್ಮನೆ ಎರಡೆರಡು ನಂಬರ್ನ ಜೊತೆಯಾಗಿ ನೋಡಿಕೊಂಡ್ರು ಕೂಡ 28, 27 ಬರ್ತಿದೆ. ನೆಕ್ಸ್ಟ್ 29, 28 ಬಂತು ಅಂದ್ರೆ 28 ಆದ್ಮೇಲೆ 29 ಈ ಕಡೆ ಬಂದಿದೆ, ಆಮೇಲೆ 30 ಬಂದಿದೆ ಒಂದ್ ಜಾಗ ಬಿಟ್ಟು. ಸೊ ನೆಕ್ಸ್ಟ್ 31 ಬರಬೇಕಾಗಿತ್ತು ಅಂತ ಕೂಡ ಹಾಗೆ ಕೂಡ ನೀವು ಪ್ಲಾನ್ ಮಾಡಿ ಆನ್ಸರ್ನ ಕಳಿಸಬಹುದಾಗಿತ್ತು. ಈ ಒಂದು ಸೆಗ್ಮೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ಪಟಾಪಟ್ ಅಂತ ಬೇಗ ಆನ್ಸರ್ ಕಳಿಸ್ಬೇಕು ಆಯ್ತಾ. ಇವಾಗ ಯಾವುದೋ ಒಂದು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಫೂಟ್ FOOT ಫೂಟ್ನ GNPS ಅಂತ ಬರೆದಿರ್ತಾರೆ. FOOT ಫೂಟ್ನ GNPS ಅಂತ ಬರೆದಿರ್ತಾರೆ. ಹಾಗಿದ್ರೆ ಗುಡ್ ಅನ್ನೋದನ್ನ GOOD ಗುಡ್ ಅನ್ನೋದನ್ನ ಹೇಗೆ ಬರಿಬೇಕು, GOOD ಗುಡ್ ಅನ್ನೋದನ್ನ ಹೇಗೆ ಬರಿಬೇಕು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನ ತಲುಪಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ರಕ್ಷಿತಾ ಅವರ ಉತ್ತರ ಸರಿಯಾಗಿದೆ ನೋಡಿ, ಇವರೊಬ್ಬರದೇ ಸರಿಯಾದಂತಹ ಉತ್ತರ ಬಂದಿದ್ದು. ಹಾಗೆ ಹೇಗೆ ಬರಿಬೇಕು ಗೊತ್ತಿಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಇನ್ನೊಬ್ರು. ಈಗ ಒಂದೊಂದಾಗಿ ನಮಗೆ ಮೆಸೇಜ್ಗಳು ಬರ್ತಾ ಇದೆ, ಆದರೆ ಸಮಯಾವಕಾಶ ಎಂಡ್ ಆಗಿದೆ. ಸರಿಯಾದಂತಹ ಉತ್ತರ ಇಲ್ಲ ಇಲ್ಲ, ಇನ್ನೊಂದು ಇಬ್ಬರು ಸರಿಯಾದಂಥ ಉತ್ತರ ಕೊಟ್ಟಿದ್ರು, ಆದರೆ ಈಗಾಗಲೇ ಅವರ ಹೆಸರನ್ನು ಹೇಳಿರೋದ್ರಿಂದ ಹೇಳ್ತಾ ಇಲ್ಲ. ಸರಿಯಾದಂಥ ಉತ್ತರ ಆಗಿತ್ತು HNPC ಅಂತ ಬರಿಬೇಕಾಗತ್ತೆ. ಇವಾಗ ಒಂದು ಕೋಡ್ ಲ್ಯಾಂಗ್ವೇಜಲ್ಲಿ FOOT ಫೂಟ್ನ GNPS ಅಂತ ಬರೆಯಲಾಗತ್ತೆ. ಹಾಗಿದ್ರೆ GOOD ಗುಡ್ನ ಹೇಗೆ ಬರೀತೀರಿ ಅಂತ ಕೇಳಿದೆ. GOOD ಗುಡ್ನ ಇದೇ ಕೋಡ್ ಲ್ಯಾಂಗ್ವೇಜಲ್ಲಿ HNPC ಅಂತ ಬರಿಬೇಕಾಗತ್ತೆ. ಯಾಕೆ HNPC ಅಂತ ಬರಿಬೇಕಾಗತ್ತೆ ಅಂದರೆ FOOTನ ಏನಂತ ಬರ್ತಿದ್ದೀವಿ, GNPS ಅಂತ ಬರ್ತಿದ್ದೀವಿ. ಅಂದರೆ +1 -1 +1 -1 ಅಂತ ಸೀರೀಸ್ ಹೋಗ್ತಾ ಇದೆ. ಇದರಲ್ಲಿ ಎಫ್ ಆದ್ಮೇಲೆ ಜಿ ಬರುತ್ತೆ, ಹಾಗೆ ಓ ಆದ್ಮೇಲೆ ಎಫ್ ಆದ್ಮೇಲೆ ಜಿ ಬರುತ್ತೆ, ಹಾಗೆ ಓಗೂ ಮುಂಚೆ ಎನ್ ಬರುತ್ತೆ, ನೆಕ್ಸ್ಟು ಓ ನೆಕ್ಸ್ಟ್ ಪಿ ಬರುತ್ತೆ, ಟಿಗೂ ಮುಂಚೆ ಎಸ್ ಬರುತ್ತೆ. ಹೀಗೆ +1 -1 +1 -1 ರೂಲ್ ಪ್ರಕಾರ ಮಾಡಬೇಕಾಗಿತ್ತು. ಹಾಗೆ ಮಾಡಿದಾಗ ಗುಡ್ಗೆ HNPC ಅಂತ ಬರೀಬೇಕಾಗತ್ತೆ. ಸೊ HNPC ಅನ್ನೋದು ಸರಿಯಾದಂಥ ಉತ್ತರ ಆಗಿತ್ತು. ಇವತ್ತಿನ ಹೊಂಬಿಸಿಲು ಆಟ ಕಾರ್ಯಕ್ರಮ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಸರಿ ಉತ್ತರ ಕಳಿಸಿದ್ರಿ, ಸರಿ ಉತ್ತರ ಕಳಿಸೋದಕ್ಕೆ ಪ್ರಯತ್ನ ಪಟ್ಟ್ರಿ, ನಮ್ಮ ಆಟದ ರೂಲ್ಸ್ಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ನಡ್ಕೊಂಡ್ರಿ, ಪ್ರೋತ್ಸಾಹಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಮುಕ್ತಾಯ ಆಗ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

怕。ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸಮಯ 4:09:19 ನಾವಿದ್ದೇವೆ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ. ಇವತ್ತಿನ ನಮ್ಮ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇದ್ದೀವಿ ನಿಮ್ಮನ್ನ, ಯಾವ ಎರಡು ಮೌಲ್ಯಗಳು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಜೀವನವನ್ನು ರೂಪಿಸಿದೆ ಅಂತ ಹೇಳ್ತೀರಿ ಅಂತ. ಅಂದರೆ ಮನುಷ್ಯ ಅಂದರೆ ಎಷ್ಟೋ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತಾರೆ, ಆದರೆ ನೀವು ಗಟ್ಟಿಯಾಗಿ ನಂಬುವಂತಹ ನಿಮ್ಮ ವ್ಯಕ್ತಿತ್ವ ಅಂದರೆ ನಿಮ್ಮ ಮನಸ್ಸಿಗೆ ಬರುವಂತಹ ಎರಡು ಮೌಲ್ಯಗಳು ಯಾವುದು? ಅದು ಪ್ರಾಮಾಣಿಕತೆ ಇರಬಹುದು ಅಥವಾ ನೇರವಂತಿಕೆ ಇರಬಹುದು, ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂತಹ ಸ್ವಭಾವ ಇರಬಹುದು, ತಾಳ್ಮೆ, ಹಾಗೆ ಧೈರ್ಯ, ಶಕ್ತಿ, ಯುಕ್ತಿ, ಭಕ್ತಿ. ಹೀಗೆ ನಿಮ್ಮ ವ್ಯಕ್ತಿತ್ವದ ಮೌಲ್ಯಗಳು ಅಂತ ಹೇಳಿದರೆ ಮೊದಲಿಗೆ ನಿಮ್ಮ ವ್ಯಕ್ತಿತ್ವ ರೂಪಿಸಿದಂತಹ ಎರಡು ದೊಡ್ಡ ಮೌಲ್ಯಗಳು ಯಾವ್ಯಾವುದು? ನಿಮ್ಮ ಮೌಲ್ಯದ ಅಡಿಪಾಯ, ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯಗಳನ್ನ ನಮಗೆ ಕಳಿಸ್ಕೊಡಿ. ಹೇಗೆ ಅಂತ ಕೂಡ ತಿಳಿಸಿ, ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಮೆಸೇಜ್ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ವಿ, ನಿಮ್ಮ ಬದುಕಿನಲ್ಲಿ ನೀವು ಅಳವಡಿಸಿಕೊಂಡಿರುವಂತಹ ಎರಡು ಉತ್ತಮ ಮೌಲ್ಯಗಳು ಯಾವುದು ಅಂತ. ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯಗಳ ಕುರಿತಾಗಿ ನಮಗೆ ಮೆಸೇಜ್ ಕಳಿಸಿದ್ವಿ ಅಂದಿದ್ವಿ. ನಾಗಪತಿ ವಿ ಹೆಗ್ಡೆ ಸಾಗರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಮಯ ಪ್ರಜ್ಞೆ ಹಾಗೂ ಪ್ರಾಮಾಣಿಕತೆ ನನ್ನ ವ್ಯಕ್ತಿತ್ವದ ಗಟ್ಟಿ ಅಡಿಪಾಯ. ಪ್ರತಿದಿನವೂ ಕೂಡ ಒಂದೇ ಸಮಯಕ್ಕೆ ನನ್ನ ಅಂಗಡಿಯನ್ನು ತೆಗಿತೀನಿ, ಹಾಗೆಯೇ ಬರುವಂತಹ ಗ್ರಾಹಕರಿಗೆ ಪ್ರಾಮಾಣಿಕವಾಗಿ ಯಾವುದೇ ಕಪಟ ಇಲ್ಲದೆ ಮೋಸ ಇಲ್ಲದೆ ವ್ಯಾಪಾರವನ್ನು ಮಾಡ್ತೀನಿ, ಇದೇ ಕಾರಣಕ್ಕಾಗಿ ಇವೆರಡನ್ನು ನನ್ನ ಮೌಲ್ಯಗಳು ಅಂತ ಹೇಳ್ತೀನಿ ಅಂತ. ಶಾಂತಾಚಾರ ಬಡಿಗೇರ ಅವರು ಹೇಳಿದ್ದಾರೆ, ಕಷ್ಟಪಟ್ಟು ದುಡಿಯುವಂತಹ ಮನಸ್ಸು, ತಾಳ್ಮೆಯಿಂದ ಕಾಯುವಂತಹ ಗುಣ, ಹಾಗೆ ಭಕ್ತಿಯಿಂದ ಬದುಕುವ ನಂಬಿಕೆ ನನ್ನ ವ್ಯಕ್ತಿತ್ವದ ಶಕ್ತಿ ಅಂತ. ಮಂಡಿಕಲ್ ಕೃಪಾ ಅವರು ಮೆಸೇಜ್ ಮಾಡ್ತಿದ್ದಾರೆ, ನನ್ನನ್ನು ರೂಪಿಸಿದ್ದು ಸಹನೆ ಹಾಗೂ ಮನುಷ್ಯತ್ವ ಅಂತ. ಇವೆರಡನ್ನೂ ಕೂಡ ನನ್ನ ಸಂಸ್ಕಾರ ಅಂತ ಹೇಳ್ತೀನಿ. ತಾಳ್ಮೆಯಿಂದ ಬದುಕೋದು ಹಾಗೆ ಮಾನವೀಯತೆಯನ್ನು ರೂಢಿಸಿಕೊಂಡಿರೋದು ನನಗೆ ಅತೀವ ನೆಮ್ಮದಿಯನ್ನು ಕೊಟ್ಟಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯದ ಕುರಿತಾಗಿ ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾನು ಕೇಳಿರುವಂತಹ ಪ್ರಶ್ನೆಗೆ ಸಿದ್ದಲಿಂಗಮೂರ್ತಿ ಅವರು ಹೇಳ್ತಾ ಇದ್ದಾರೆ, ನನ್ನ ತಂದೆಯಿಂದ ನಾನು ಪಡೆದಂತಹ ಬಳುವಳಿ, ಸತ್ಯನಿಷ್ಠೆ ಹಾಗೆ ನಿಷ್ಠುರವಾದಂತಹ ವ್ಯಕ್ತಿತ್ವ ಇವೆರಡನ್ನು ಕೂಡ ನನ್ನ ಬದುಕಿನಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡು ಬಂದಿದ್ದೀನಿ. ಸತ್ಯಕ್ಕೆ ಬದ್ಧವಾಗಿ ಇರೋದು ಹಾಗೆ ನಿಷ್ಠುರವಾಗಿ ಮಾತಾಡೋದು, ನಿಷ್ಠುರವಾಗಿ ನಡೆದುಕೊಳ್ಳೋದು, ನ್ಯಾಯದ ಪರ ನಿಲ್ಲೋದು ನನ್ನ ವ್ಯಕ್ತಿತ್ವ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಎನ್ ಕಲ್ಲಪ್ಪ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ, ನನ್ನ ಜೀವನದಲ್ಲಿ ತಾಳ್ಮೆ ಮತ್ತು ಸಹನೆಯಿಂದ ನಡೆದುಕೊಂಡು ಬಂದಿದ್ದೇನೆ, ಅದೇ ರೀತಿ ಕೊಟ್ಟ ಮಾತಿಗೆ ತಪ್ಪಲಾರೆ ಅನ್ನೋದನ್ನು ಕೂಡ ಅಳವಡಿಸಿಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಾನು ಕೊಟ್ಟ ಮಾತಿನಿಂದ ಹಿಂದಕ್ಕೆ ಬರುವಂಥ ಚಾನ್ಸೇ ಇಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಹರೀಶ್ ಅವರು ಹೇಳ್ತಿದ್ದಾರೆ, ಸತ್ಯ ಮತ್ತು ತಾಳ್ಮೆ ನನ್ನ ತಾಯಿ ನನಗೆ ಹೇಳಿಕೊಟ್ಟಂಥ ಪಾಠ, ಅವರ ಕಾಲಾನಂತರ ನಾನು ಕೋಪ ಬಿಟ್ಟಿರೋದು ನನಗೆ ಬಹಳನೇ ಸಂತೋಷ ಕೊಟ್ಟಿದೆ ಮತ್ತು ಸಮಾಧಾನ ತಂದುಕೊಟ್ಟಿದೆ. ಶಾಂತವಾಗಿ ಇದ್ದು ಬಿಡ್ತೀನಿ ರೇಡಿಯೋ ಕೇಳಿಕೊಂಡು ಆರಾಮಾಗಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಸಮಯದಲ್ಲಿ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ. ನಿಮ್ಮ ಬದುಕಿನಲ್ಲಿ ನೀವು ಗಟ್ಟಿಯಾಗಿ ನಂಬಿರುವಂತಹ ಮೌಲ್ಯಗಳು ಯಾವುದು, ಆಚರಣೆಗೆ ತಂದಿರುವಂತಹ ಮೌಲ್ಯಗಳು ಯಾವುದು? ಬಹಳಷ್ಟು ಮೌಲ್ಯಗಳನ್ನ ನಾವು ರೂಢಿಸ್ಕೊಂಡಿರ್ತೀವಿ, ಆದರೆ ಅದರಲ್ಲಿ ನಿಮ್ಮ ವ್ಯಕ್ತಿತ್ವ ಅಂತ ಕೂಡಲೇ ನಿಮ್ಮ ಮನಸ್ಸಿಗೆ ಬರುವಂತಹ ಎರಡು ಬಹುಮುಖ್ಯ ವ್ಯಾಲ್ಯೂಸ್ ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ, ತುಂಬಾ ಜನ ಮೆಸೇಜ್ ಮಾಡಿದ್ದೀರಿ. ಮಂಜುನಾಥ್ ಇಂದರ್ಗಿ ಹೇಳ್ತಿದ್ದಾರೆ, ಸಿರಿತನವೇ ಇರಲಿ, ಬಡತನವೇ ಇರಲಿ, ಕಷ್ಟನೇ ಇರಲಿ, ಸುಖನೇ ಇರಲಿ, ವ್ಯಕ್ತಿ ಯಾರೇ ಆಗಿರಲಿ, ಮನೆಯವರೇ ಇರಲಿ, ಹೊರಗಿನವರೇ ಇರಲಿ, ನೇರವಾಗಿ ಮಾತಾಡೋದು, ನಿಷ್ಠುರವಾಗಿ ನಡೆದುಕೊಳ್ಳೋದು ನನ್ನ ಅಭ್ಯಾಸ. ಇದನ್ನು ನನ್ನ ತಂದೆಯಿಂದ ಕಲ್ತ್ಕೊಂಡು ಬಂದಿದ್ದೇನೆ. ನ್ಯಾಯ ನೀತಿ ಸತ್ಯ ಧರ್ಮ ಹಾಗೆ ದೇಶದ ಪರವಾಗಿದ್ದೇನೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಅನಂತಮೂರ್ತಿ ಅವರು ಹೇಳಿದ್ದಾರೆ, ಪರೋಪಕಾರ ನನ್ನ ಬದುಕಿನಲ್ಲಿ ನಾನು ಮೈಗೂಡಿಸಿಕೊಂಡು ಬಂದಿರುವಂಥ ಮೌಲ್ಯ. ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಅವರೇ ನಮಗೆ ಸಹಾಯ ಮಾಡಬೇಕು ಅಂತ ಇಲ್ಲ. ನಮ್ಮ ಕಷ್ಟದ ಸಂದರ್ಭದಲ್ಲಿ ಮತ್ತಿನ್ಯಾವುದೋ ರೂಪದಲ್ಲಿ ಸಹಾಯ ನಮ್ಮ ಕಡೆಗೆ ಬರುತ್ತೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ನಂಬ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ನಾನು ಸಮಯ ಪ್ರಜ್ಞೆಯನ್ನು ಹಾಗೆಯೇ ಶಾಂತವಾಗಿ ಇರುವಂತಹ ಮೌಲ್ಯವನ್ನು ರೂಢಿಸ್ಕೊಂಡಿದ್ದೀನಿ. ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ. ಹಾಗೆ ಯಾವುದೇ ಗೌಜು ಗದ್ದಲ ಗಲಾಟೆಗೆ ನಾನು ಹೋಗೋದಿಲ್ಲ, ಶಾಂತವಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇದೇ ರೀತಿಯಾಗಿ ನೀವು ಕೂಡ ಬದುಕಿನಲ್ಲಿ ಒಂದಾದರೂ ಮೌಲ್ಯವನ್ನು ತುಂಬ ಗಟ್ಟಿಯಾಗಿ ನಂಬ್ಕೊಂಡಿರ್ತೀರಿ, ಅದನ್ನೇ ಪಾಲಿಸ್ತಾ ಇರ್ತೀರಿ, ಅದು ಯಾವುದು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವದ ಅಡಿಪಾಯ ಅಂತ ಹೇಳಬಲ್ಲಂತಹ ಎರಡು ಮೌಲ್ಯಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ತುಂಬ ಜನ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀರಿ, ತುಂಬ ಸಂತೋಷ ಆಗ್ತಾ ಇದೆ. ಸಂಜೆಯ ಬಾನಿನಲ್ಲಿ ಒಳ್ಳೆಯ ಮಾಹಿತಿ ಹಾಗೆ ಮಾತು ಹಾಡುಗಳು ಧನ್ಯವಾದಗಳು ಅಂತ ಹೇಳಿ ಬನ್ನಗಾಟಿ ಅನಂತಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಅಂಕಿತ್ ಅವರು ಬೆಂಗಳೂರಿನಿಂದ ಹೇಳ್ತಿದ್ದಾರೆ, ಹಣ ಸಂಪಾದನೆ ಎಷ್ಟೇ ಕಡಿಮೆ ಇದ್ರೂ ಕೂಡ ಉಳಿತಾಯ ಮಾಡೋದು ಹಾಗೆ ಖರ್ಚನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸೋದು ಇದು ನನ್ನ ಮೊದಲ ಗುಣ. ಮತ್ತಿನ್ನೊಂದು, ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನದಿಂದ ಇರಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನ, ಇವೆರಡೂ ಕೂಡ ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಸಮಚಿತ್ತದಿಂದ ಕೆಲಸ ಮಾಡಿದ್ರೆ ಮಾತ್ರ ಯಶಸ್ವಿಯಾಗತ್ತೆ. ಭಕ್ತಿಭಾವದಿಂದ ಕೆಲಸ ಮಾಡಬೇಕು, ಒಳ್ಳೆಯ ಮಾತುಗಳನ್ನ ಆಡಬೇಕು, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನುವಂಥ ಗಾದೆ ಇದೆ ಅಂತ ಹೇಳಿ ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯ ಈರಣ್ಣ ಜೀವರ ಅವರು ಸಂದೇಶ ಕಳಿಸಿದ್ದಾರೆ. ಈ ಒಂದು ಮೌಲ್ಯವನ್ನು ಅವರು ರೂಢಿಸ್ಕೊಂಡು ಬಂದಿದ್ದಾರಂತೆ. ತಂದೆ ತಾಯಿಯಿಂದ ನಾವು ಕಲ್ತಿರುವಂತಹ ಮೌಲ್ಯಗಳು ತುಂಬಾ ಶ್ರೇಷ್ಠವಾದದ್ದು. ಅದು ಯಾವುದು ಅಂದರೆ ಸತ್ಯಪ್ರಿಯತೆ, ಸತ್ಯದ ದಾರಿಯಲ್ಲಿ ನಡೆಯುವಂಥದ್ದು, ಹಾಗೆ ಹಿರಿಯರಿಗೆ ಗೌರವವನ್ನು ನೀಡುವಂಥದ್ದು, ಇವೆರಡನ್ನು ಕೂಡ ನನಗೆ ನನ್ನ ತಂದೆ ತಾಯಿ ಹೇಳಿಕೊಟ್ಟಿದ್ದಾರೆ. ಇದೇ ನನ್ನ ವ್ಯಕ್ತಿತ್ವದ ಮೌಲ್ಯ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ.

ಯಲ್ಲಪ್ಪ ಯಾದವ್ ರಾಯಚೂರಿನಿಂದ ಈ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಏನೇ ಆದರೂ ಕೂಡ ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡದೇ ಇರೋದು, ನಮಗೆ ಸಿಗುವಂತಹ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸೋದು ನನ್ನ ಸ್ವಭಾವ ಅಂತ ಹೇಳಿ ಮೋನಿಕಾ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಾನಂತೂ ಸರಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ, ಆದರೆ ಮನೆಯವರಾಗಲಿ ಹೊರಗಿನವರೇ ಆಗಲಿ ಇವನ ಲಾಭಕ್ಕಾಗಿ ಮಾತಾಡ್ತಾ ಇದ್ದಾನೆ ಅಥವಾ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋರೆ ಜಾಸ್ತಿ. ಈ ಜನಗಳ ಮಧ್ಯೆ ಹೇಗಿದ್ರೂ ತಪ್ಪು ಬಿಡ್ರಿ ಅಂತ ಹೇಳಿ ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಅವರು ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವದ ಮೌಲ್ಯಗಳು ಯಾವುದು, ನಿಮ್ಮ ವ್ಯಕ್ತಿತ್ವದ ಗಟ್ಟಿ ಅಡಿಪಾಯ ಅಂತ ಹೇಳಬಹುದು, ಇಲ್ಲ ನಿಮ್ಮ ಹೆಸರು ಕೇಳಿದ ಕೂಡಲೇ ಯಾರಾದರೂ ಹೇಳಬಲ್ಲಂತಹ ಎರಡು ಮೌಲ್ಯಗಳು ಯಾವುದು, ಯಾವುದನ್ನು ನೀವು ಪಾಲಿಸ್ಕೊಂಡು ಬಂದಿದ್ದೀರಿ, ರೂಢಿಗತ ಮಾಡಿಕೊಂಡಿದ್ದೀರಿ, ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಸ್ಫೂರ್ತಿದ ಹರೆಯ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸುರೇಂದ್ರ ಅವರು ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನಾನು ಸ್ವ ಉದ್ಯೋಗಿ, ನನ್ನ ಕೆಲಸದಲ್ಲಿ ಗ್ರಾಹಕರಿಗೆ ಒಪ್ಪಿಕೊಂಡ ಸಮಯಕ್ಕೆ ಸರಿಯಾಗಿ ವಸ್ತುಗಳನ್ನ ತಲುಪಿಸ್ತೀನಿ, ಕೆಲಸ ಮಾಡಿಕೊಡ್ತೀನಿ. ಇವತ್ತಿನ ಕಾಲದಲ್ಲಿ ಒಳ್ಳೆಯತನ ದುರುಪಯೋಗ ಮಾಡ್ಕೊಳ್ಳೋರು ಜಾಸ್ತಿ ಅಂತ ಗೊತ್ತಿದ್ರೂ ಕೂಡ ಒಳ್ಳೆಯತನವನ್ನು ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ. ಇವೆರಡು ಮೌಲ್ಯಗಳನ್ನ ನಾನು ರೂಢಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತಾ ಬಹಳನೇ ಖುಷಿಯಾಯಿತು. ಪ್ರತಿಯೊಬ್ಬರಿಗೂ ಕೂಡ ಈ ಮೌಲ್ಯಗಳು, ಮೌಲ್ಯಾಧಾರಿತ ಬದುಕು ಮತ್ತು ಆದರ್ಶ ಅನ್ನೋದು ಒಂದು ರೀತಿ ಆಮ್ಲಜನಕ ಇದ್ದ ಹಾಗೆ, ಬದುಕನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಬೇಕಾದಂತಹ ಇಂಧನ ಇದ್ದ ಹಾಗೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ, ಬಂದ ಹಾಗೆ ಸ್ವೀಕರಿಸೋಣ ಬದುಕನ್ನು, ಆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಸಾಗೋಣ ಅಂತೆಲ್ಲ ಏನೇನೋ ಅಂದ್ಕೊಳ್ತೀವಿ. ಆದರೆ ಏನೇ ಅಂದ್ಕೊಂಡ್ರೂ ಕೂಡ ನಮ್ಮ ವ್ಯಕ್ತಿತ್ವ ಅನ್ನೋದು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಇರುತ್ತೆ. ಎಷ್ಟೋ ಸಲ ನಾವು ರೂಢಿಸಿಕೊಂಡು ಬಂದಂತಹ ಅಭ್ಯಾಸಗಳನ್ನ ನಾವು ಬದಲಾಯಿಸ್ಕೋಬಹುದು, ಆದರೆ ಯಾವತ್ತಿಗೂ ಕೂಡ ಸ್ವಭಾವವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮದು ನಿರ್ಮಲ ಚಿತ್ತ, ಶಾಂತ ಚಿತ್ತ ಸ್ವಭಾವ ಆಗಿದ್ರೆ ನೀವು ಕೊನೆಯ ತನಕ ಹಾಗೆ ನಿರ್ಮಲವಾಗಿಯೇ ಇದ್ಬಿಡ್ತೀರಿ. ಆದರೆ ನೀವು ಪ್ರತಿಯೊಂದಕ್ಕೂ ಕೂಡ ಆತಂಕಕ್ಕೆ ಒಳಗಾಗುವಂತಹ, ಅವಸರ ಪಡುವಂತಹ ಸ್ವಭಾವ ನಿಮ್ಮದಾಗಿದ್ರೆ ಯಾವತ್ತಿಗೂ ಕೂಡ ಆ ಅವಸರವನ್ನು, ಆ ಆತಂಕವನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಮ್ಯಾನೇಜ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಇದೆ. ಇದೇ ಕಾರಣಕ್ಕಾಗಿ ಇವತ್ತು ಒಂದು ಟೆಸ್ಟ್ನ ರೀತಿ ಕೇಳಿದ್ದು, ನೀವು ನಂಬಿದಂತಹ ಮೌಲ್ಯಗಳು ಯಾವುದು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿದಂತಹ ಮೌಲ್ಯಗಳು ಯಾವುದು ಅಂತ. ನಾವೆಲ್ಲ ಕೂಡ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿಯೇ ಮೌಲ್ಯಗಳನ್ನು ಕೂಡ ರೂಢಿಸ್ಕೊಂಡಿರ್ತೀವಿ. ಹೆಚ್ಚಿನ ಜನ ಪ್ರಾಮಾಣಿಕತೆ, ಶ್ರದ್ಧೆ, ಸತ್ಯವಂತಿಕೆ, ನೇರ ನುಡಿ ಅಂತ ಹೇಳಿದ್ದು ನಿಜಕ್ಕೂ ಕೂಡ ಖುಷಿಯಾಯಿತು, ತುಂಬ ಸಂತೋಷವನ್ನು ಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಈ ಹೊತ್ತಿನಲ್ಲಿ ನಮ್ಮ ಜೊತೆಯಾಗಿ ಮೆಸೇಜ್ಗಳ ಮೂಲಕ ಸಂವಾದ ನಡೆಸ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗೋದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ತುಂಬ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ. ಇದು ಸ್ಫೂರ್ತಿಧಾರೆ ಕಾರ್ಯಕ್ರಮ ಆಗಿತ್ತು. ಕಾರ್ಯಕ್ರಮ ಹೇಗನಿಸ್ತು ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಸಮಯವಾಗಿದೆ 5:02. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ 101.3 MHz ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತೇನು ಸ್ಪೆಷಲ್ ಗೊತ್ತಲ್ವಾ ಎಲ್ಲರಿಗೂ, ಇವತ್ತು ಓಣಂ ಹಬ್ಬ. ಸೊ ಸಾಕಷ್ಟು ಜನರು, ಸಾಕಷ್ಟು ಶಾಲೆಗಳಾಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಓಣಂ ಹಬ್ಬದ ವಿಶೇಷತೆ ಗೊತ್ತಲ್ಲ, ಹೂವಿನ ಅಲಂಕಾರ ಆಗಿರ್ಬೋದು, ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಆಗಿರ್ಬೋದು, ಅವರ ಸಾಧ್ಯ ಊಟ ಆಗಿರ್ಬೋದು. ಸೊ ಹ್ಯಾಪಿ ಓಣಂ ಅಂತ ಎಲ್ಲರಿಗೂ ವಿಶ್ ಮಾಡ್ತಾ ಇವತ್ತಿನ ಟಾಪಿಕ್ ಕೂಡ ಅದೇ. ಹಾಗೆ ನೀವು ಕೂಡ ನನ್ನ ಜೊತೆ ಮಾತಾಡ್ಬೋದು

4800901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ಸಂದೇಶವನ್ನು ಕಳಿಸ್ಕೊಡ್ಬೋದು. ಏನು ಸಂದೇಶ ಕಳಿಸ್ಬೋದು ಗೊತ್ತಾ? ಓಣಂ ಸೆಲೆಬ್ರೇಷನ್ನ ನೀವು ಎಲ್ಲಾದರೂ ನೋಡಿದ್ದೀರಾ, ನೀವು ಆಫೀಸ್ಗೆ ಹೋಗ್ತಾ ಇರ್ತೀರಾ ಅಥವಾ ಮನೆಯಲ್ಲಿ ಅಥವಾ ಸ್ಕೂಲಲ್ಲಿ ಮಕ್ಕಳು ಕರ್ಕೊಂಡು ಹೋದರೆ ಎಲ್ಲಾದರೂ, ಅಥವಾ ಯಾವುದಾದ್ರೂ ಮಾಲ್ಗೆ ಹೋಗಿದ್ರೆ ಅಥವಾ ಯಾವುದಾದ್ರೂ ಆಫೀಸ್ಗಳ ಮುಂದೆ ಎಲ್ಲಾದರೂ ಈ ಸೆಲೆಬ್ರೇಷನ್ನ ನೋಡಿ ನಿಮ್ಗೆ ತುಂಬ ಇಷ್ಟ ಆಯ್ತಾ, ಹೇಗಿತ್ತು ಸೆಲೆಬ್ರೇಷನ್, ಇದನ್ನು ನೀವು ನನ್ನ ಜೊತೆ ಹಂಚ್ಕೊಳ್ಬೋದು. ವಾಟ್ಸ್ಆ್ಯಪ್ ಮುಖಾಂತರ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಗೀತೆ ಬರ್ತಾ ಇದೆ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ, ಬೆಂಗಳೂರು 5600023 ಸಿನಿಮಾದಿಂದ ಯಾರೋ ಅನ್ನುವಂತಹ ಗೀತೆ. ಎಲ್ಲೂ ಹೋಗದೆ ಕೇಳ್ತಾ ಇರಿ, ಇದು FM Rainbow 101.3 MHz.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ. ಸಮಯ ತೆರೆದು 5:08. ಇವತ್ತು ಓಣಂ ಹಬ್ಬ ಆಗಿರೋದ್ರಿಂದ ಒಂದಷ್ಟು ವರ್ಲ್ಡ್ ರೆಕಾರ್ಡ್ ಓಣಂ ಆಚರಣೆಗಳ ಬಗ್ಗೆ ಮಾತಾಡೋದು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ 2022 ಜನರ ಬೃಹತ್ ಪೊಕ್ಕಳಂ, ಅಂದರೆ ನಿಮಗೆ ಓಣಂ ಅಂದಿದ ತಕ್ಷಣ ಮೊದಲು ನೆನಪಾಗೋದು ಏನು ಹೇಳಿ? ಅವರ ಒಂದು ಊಟದ ಶೈಲಿನ ಅಥವಾ ಅವರ ಒಂದು ಕಾಸ್ಟ್ಯೂಮ್, ಆ ಒಂದು ಡ್ರೆಸ್, ಆ ವೈಟ್ ಕಲರ್ ಕ್ರೀಮ್ ಕಲರ್ ಸಾರಿಗೆ ಗೋಲ್ಡನ್ ಕಲರ್ ಬಾರ್ಡರ್ ಸೀರೆನ ಅಥವಾ ಈ ಬಣ್ಣ ಬಣ್ಣದ ಹೂಗಳಿಂದ ಮಾಡ್ತಾರಲ್ವಾ ರಂಗೋಲಿ, ಪುಕ್ಕಳಂ ಅಂತ ಕರೀತಾರೆ. ಸೊ ಇದು ನೆನಪಾಗತ್ತಾ? ಯಾವ್ದು ನೆನಪಾಗತ್ತೆ? ಸೊ ನಿಮ್ಮ ಅಭಿಪ್ರಾಯನ ನೀವು ನನ್ನ ಜೊತೆ ಹಂಚ್ಕೊಳ್ಬೋದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ. 2022 ತಿರುವನಂತಪುರಂನಲ್ಲಿ 2022 ಜನರು ಸೇರಿ ಈ ಪೂಕ್ಕಳಂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರಂತೆ. ಈಗ ನೀವು ಕೇಳಿಸ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನೀವು ಈ ಒಂದು ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ನಿಮಗೆ ತುಂಬ ಇಷ್ಟ ಆಗುತ್ತಾ, ಅಥವಾ ನೀವು ಎಲ್ಲಿ ನೋಡಿರೋದು ಬೆಸ್ಟ್ ಡೆಕೋರೇಷನ್, ಈ ಎಲ್ಲವನ್ನು ನೀವು ನನಗೆ ಕಳಿಸ್ಕೊಳ್ಬೋದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಸಮಯಾಗಿದೆ 5:19 ಕೇಳ್ತಾ ಇದೀರಾ ಆಕಾಶವಾಣಿ ಎಫ್ಎಂ 101.3 ಮೆಗಾ ಹರ್ಟ್ಸ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಓಣಂ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಕೇರಳದಲ್ಲಿ ತುಂಬಾ ವಿಶೇಷವಾಗಿ ಆಚರಿಸುವಂತಹ ಹಬ್ಬ ಇದು. ತುಂಬಾ ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಆಚರಿಸುವಂತಹ ಹಬ್ಬ. ಸಾಕಷ್ಟು ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಎಲ್ಲಾ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಶುಭ ಸಂಜೆ. ಹಾಗೆ ಶುಭ ಸಂಜೆ, ಸಂಜೆಯ ಪ್ರಸಾರದ ಗೀತೆಗಳು ತುಂಬ ಸೊಗಸಾಗಿ ಓಡಿ ಬರ್ತಾ ಇವೆ ಅಂತ ಹೇಳ್ತಾ ಇರೋದು ನೇರಲಗುಂಡಿಯಿಂದ ಚಂದ್ರಿಕಾ ನೇರಲಗುಂಡಿ ಅವರು. ಹಾಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಿಂದ ಬಸವರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಊರಿನಲ್ಲಿ ಈ ಹಬ್ಬದ ಬಗ್ಗೆ ಅಷ್ಟು ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಣಂ ಹಬ್ಬ ಅಂದಿದ ತಕ್ಷಣ ನಮಗೆ ನೆನಪಾಗೋದು ರಾಜ್ಯ ಕೇರಳ. ಈ ಹಬ್ಬ ಕೇರಳ ಧರ್ಮದ ಸಂಸ್ಕೃತಿಗಳ ಬಣ್ಣ ಬಣ್ಣದ ಅಲಂಕಾರವು ಈ ಹಬ್ಬದ ಒಂದು ಮೆರುಗು ಅಂತ ಹೇಳ್ತಾ ಇದ್ದಾರೆ. ನನಗೆ ಮೆಚ್ಚುಗೆಯಾದ ಸಂಗತಿ ಏನೆಂದರೆ ಹಬ್ಬದಲ್ಲಿ ಬೋಟ್ಗಳ ರೇಸ್ ಪಂದ್ಯ, ಪ್ರಾಣವನ್ನು ಲೆಕ್ಕಿಸದೆ ಈ ಪಂದ್ಯ ನಡೆಸೋದೇ ಈ ಹಬ್ಬದ ಸಡಗರ ಅಂತ ಹೇಳ್ತಾ ಇದ್ದಾರೆ. ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ನಮ್ಮ ಮನೆಯ ಹತ್ರ ಒಬ್ಬರು ಮಲಯಾಳಿ, ಒಂದು ಓಣಂ ಕೇರಳದವರು ಕೂಡ ಒಬ್ರು ಇದ್ರು. ಇವರ ಮನೆಯಲ್ಲಿ ಓಣಂ ದಿನ ಎಲ್ಲ ಹೆಂಗಳಿಯರು ಬಿಳಿ ರೇಷ್ಮೆ ಸೀರೆ ಉಟ್ಟು ದೀಪ ಇಟ್ಟು ಅದರ ಸುತ್ತಲೂ ಹೂವ ಜೋಡಿಸಿ ಅದರ ಸುತ್ತಲೂ ಒಬ್ಬರ ಹಿಂದೆ ಒಬ್ಬರು ರೌಂಡ್ ಆಗಿ ನೃತ್ಯ ಮಾಡ್ತಾ ಇದ್ರು. ಮೇಡಮ್ ಹರೀಶ್ ಅವರು ಮಲ್ಲೇಶ್ವರಂನಿಂದ ಈ ಒಂದು ದೃಶ್ಯವನ್ನ ವಿವರಿಸಿದ್ದಾರೆ. ಬಹಳ ಸೊಗಸಾಗಿರುತ್ತೆ ನೋಡೋದಕ್ಕೆ ಕೂಡ. ನಮಸ್ತೆ, ಸಂಜೆಯ ಬಾನಿನಲ್ಲಿ ಸುಮಧುರವಾದ ಮಾಹಿತಿ ಹಾಗೆ ಹಾಡುಗಳು ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಶ್ರೀಧರ್ ಪದ್ಮ ಪನ್ನಗಟ್ಟಿ ಅವರು, ಅನಂತ್ ಕುಮಾರ್ ಅವರು. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ಈ ಓಣಂ ಹಬ್ಬವನ್ನು ಎಲ್ಲಾದರೂ ನೋಡಿದ್ದೀರಾ? ಹೇಗನ್ನಿಸ್ತು ನಿಮಗೆ ಈ ಒಂದು ಹಬ್ಬ? ಇದರ ಬಗ್ಗೆ ನೀವು ನನ್ನ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ಬಹುದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ. ಹಾಗೆ ಮತ್ತೊಂದು ವಿಚಾರವನ್ನು ಹೇಳಬೇಕು. 40,000 ಸ್ಕ್ವೇರ್ ಫೀಟ್ ಪೊಕ್ಕಲಂ ಅಂತಂದ್ರೆ ನೀವು ನೋಡಿದಿರಲ್ಲ, ಒಂದು ದೀಪ ಇಟ್ಟು ದೀಪದ ಸುತ್ತ ಹೂವಿನ ಅಲಂಕಾರವನ್ನ ಮಾಡ್ತಾರೆ. ಸೊ ಇದನ್ನ ಪೊಕ್ಕಲಂ ಅಂತ ಹೇಳ್ತಾರೆ ಅಂತ ಹೇಳಿದೆ. ಒಂದು ಪೊಕ್ಕಲಂ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ 10 ಸೇರ್ಬೇಕು ಅಂತಿರುವಾಗ ಇಲ್ಲಿ ಬರೋಬ್ಬರಿ 40,000 ಸ್ಕ್ವೇರ್ ಫೀಟ್ ಅಷ್ಟು ಪೊಕ್ಕಲಂ. ಎಷ್ಟು ದೊಡ್ಡದಿರಬೇಕು ಈ ಒಂದು ಹೂವಿನ ಅಲಂಕಾರ ಯೋಚನೆ ಮಾಡಿ. ಸುಮಾರು 320 ಜನರು, 15 ಟನ್ ಹೂಗಳು. ಈ ಬಾರಿ ಹೂವಿನ ಕಲಾಕೃತಿಯನ್ನ ಕೇವಲ 30 ನಿಮಿಷಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ಇಷ್ಟೊಂದು ದೊಡ್ಡ ಹೂವಿನ ಅಲಂಕಾರ ಅಥವಾ ಹೂವಿನ ಡೆಕೋರೇಷನ್ ನೆಲದ ಮೇಲೆ ನಿಮಗೆ ಕಾಣಿಸ್ತಿದ್ರೆ ನೀವೇನು ಮಾಡ್ತೀರಾ? ಫೋಟೋ ತೆಗಿತೀರಾ ಅಥವಾ ರೀಲ್ಸ್ ಮಾಡ್ತೀರಾ? ಇವಾಗೆಲ್ಲ ಟ್ರೆಂಡಲ್ಲಿ ಇದೆಯಲ್ವಾ, ರೀಲ್ಸ್ ಮಾಡ್ತೀರಾ ಅಥವಾ ಒಳಗಡೆ ಹೋಗಿ ಯಾವ ದಾರಿಲಿ ಹೊರಗಡೆ ಬರಬೇಕು ಅಂತ ಹುಡುಕಾಡ್ತೀರಾ? ನಿಮ್ಮ ಉತ್ತರ ಏನು? ಹಾಗೆ ನೀವು ನೋಡಿದಂತಹ ಬೆಸ್ಟ್ ಓಣಂ ಸೆಲೆಬ್ರೇಷನ್ ಅಥವಾ ಓಣಂ ಹಬ್ಬವನ್ನು ಆಚರಿಸಿದಂತಹ ರೀತಿ ಏದನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮತ್ತೊಂದು ಬ್ಯೂಟಿಫುಲ್ ಗೀತೆ ಉಪೇಂದ್ರ ಅವರ ಧ್ವನಿಯಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗಿದೆ 5:30. ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ. ಓಣಂ ಆಚರಣೆಗಳ ವಿಶೇಷಗಳು ಹಾಗೆ ವರ್ಲ್ಡ್ ರೆಕಾರ್ಡ್ ಸೆಟ್ ಮಾಡಿದಂತಹ ಒಂದಷ್ಟು ಸಂಗತಿಗಳನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೆ. ಹಾಗೆ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಸೌಜನ್ಯ ಸಮೃದ್ಧಿ ಅವರು ಸಕಲೇಶ್ಪುರದಿಂದ. ಶುಭ ಸಂಜೆ ಮೇಡಮ್. ಕಾಮನಬಿಲ್ಲು ನಾವು ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀವಿ ಮೇಡಮ್, ಹೊರತುಪಡಿಸಿ ಆಚರಣೆಗೆ ಎಲ್ಲೂ ನಾವು ಭಾಗಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಧ್ಯಮಗಳಲ್ಲಿ ಅಥವಾ ಇವಾಗಿನ ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೇ ಸಾಕಷ್ಟು ವೆರೈಟೀಸ್ ಆಫ್ ಸೆಲೆಬ್ರೇಷನ್ಸ್ನ ತೋರಿಸ್ತಾ ಇರ್ತಾರೆ. ಸೊ ಅಲ್ಲಾದರೂ ನೋಡಿದ್ದೀರಲ್ಲ, ಬಹಳ ಸಂತೋಷ ಅಂತ ಹೇಳ್ತಾ. ಇನ್ನು ಇನ್ನೊಂದು ವಿಚಾರ ನಾನು ಹೇಳಬೇಕು. ಸಾವಿರಾರು ಜನರು ಕೈಕೊಟ್ ಕಳಿ ಅನ್ನುವಂತಹ ಒಂದು ನೃತ್ಯವನ್ನು ಮಾಡ್ತಾರಂತೆ. ಓಣಂ ಅಂತಂದರೆ ಬರೀ ಊಟ ಅಲ್ಲ ಅಥವಾ ಬರೀ ಈ ಹೂವಿನ ಅಲಂಕಾರ ಅಲ್ಲ, ಅದ್ರ ಜೊತೆಗೆ ಡಾನ್ಸ್ ಕೂಡ ಮಾಡ್ತಾರೆ. ಅದು ಫುಲ್ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ. 2017 ಎರ್ನಾಕುಲಂ ಜಿಲ್ಲೆಯ ಕಿಜಾಕಂಬಳ್ನಲ್ಲಿ 6,582 ಮಹಿಳೆಯರು ಒಟ್ಟಿಗೆ ಈ ಒಂದು ತಿರುವಾತಿರಾಕಳಿ ಅನ್ನುವಂತಹ ನೃತ್ಯವನ್ನು ಮಾಡಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ. ಒಂದೇ ರಿದಮ್, ಒಂದೇ ಕಾಸ್ಟ್ಯೂಮ್, ಸಾವಿರಾರು ಜನರು. ಜಸ್ಟ್ ಇಮ್ಯಾಜಿನ್ ಮಾಡಿ ಆಯಿತಾ, ಒಂದು ಜಾಗದಲ್ಲಿ ಒಂದೇ ರಿದಮಲ್ಲಿ ಒಂದೇ ಥರ ಬಟ್ಟೆ ಹಾಕ್ಕೊಂಡು ಒಂದಷ್ಟು ಮಹಿಳೆಯರು, 6,000 ಜನ ಅಂತಂದರೆ ಕಮ್ಮಿನ ಹೇಳಿ, ಇಷ್ಟು ಜನರು ನೃತ್ಯ ಮಾಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರಬೇಕು ಅಲ್ವಾ? ಇಷ್ಟು ದೊಡ್ಡ ಪರ್ಫಾರ್ಮೆನ್ಸ್ನ ನೀವು ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇತ್ತು? ಈ ಆಡಿಯನ್ಸ್ ಆಗಿ ಕೂತ್ಕೊಂಡು ಒಂದು ವಿಡಿಯೋ ಮಾಡೋ ಒಂದು ಇದೇ ಬೇರೆ, ಅಥವಾ ಆಡಿಯನ್ಸ್ ಆಗಿ ಕೂತ್ಕೊಂಡು ಕಣ್ಣಾರ ನೀವು ಈ ಒಂದು ದೃಶ್ಯವನ್ನು ನೋಡೋದೇ ಬೇರೆ. ಸೊ ನಿಮಗೂ ಕೂಡ ಓಣಂ ಹಬ್ಬದನ್ನು ಹೇಗೆ ನೋಡಿದ್ದೀರಿ, ನೀವು ಹೇಗೆಲ್ಲ ಆಚರಣೆ ಮಾಡೋದನ್ನು ನೋಡಿದ್ದೀರಿ, ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ನಮಗೆ ಸಂದೇಶಗಳನ್ನು ಕಳಿಸ್ಕೊಡ್ಬೋದು. ಓಣಂ ಹಬ್ಬ ಅಂತಂದರೆ ಯಾವೆಲ್ಲ ರೀತಿಯ ಆಚರಣೆಗಳನ್ನು ನೀವು ನೋಡಿದ್ದೀರಿ, ನಾನು ವಿಶ್ವದಲ್ಲಿ ರೆಕಾರ್ಡ್ಗಳು ಸೆಟ್ ಮಾಡಿದಂತಹ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗ ಅದಕ್ಕಿಂತ ಮುಂಚೆ ಮತ್ತೆ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

ಸಮಯ ಆಗಿದೆ 5:43 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಓಣಂ ಆಚರಣೆಯನ್ನ ಮಾತಾಡ್ತಿದ್ವಿ. ಅದರ ಬಗ್ಗೆ ಒಂದಷ್ಟು ಆಗಿರುವಂತಹ ವರ್ಲ್ಡ್ ರೆಕಾರ್ಡ್ಸ್ ಬಗ್ಗೆ ಕೂಡ ನಾವು ಇವತ್ತಿನ ಈ ಒಂದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ. ಹಾಗೆ ಒಂದಷ್ಟು ಸಂದೇಶಗಳು ಕೂಡ ಬಂದಿದೆ. ಒಂದಷ್ಟು ಸ್ನೇಹಿತರು ಅವರು ಕಂಡಂತಹ ಓಣಂ ಸೆಲೆಬ್ರೇಷನ್ ಬಗ್ಗೆ ಮೆಸೇಜನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಶ್ವೇತಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಮಾಲ್ಗಳಲ್ಲಿ ನಾವು ಈ ಓಣಂ ಆಚರಣೆಯನ್ನು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರದೀಪ್ ಅವರು ಸಂದೇಶ ಕಳಿಸಿ, ನಾವು ಒಮ್ಮೆ ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆ ಹೋದಾಗ ನಾವು ಉಳ್ಕೊಂಡಂತಹ ಜಾಗದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ರು ಮೇಡಮ್. ಅವತ್ತಿನ ಅಡಿಗೆ, ಅಲ್ಲಿನ ವಿಶೇಷ ಅಡಿಗೆ ಕೂಡ ಅವತ್ತು ಓಣಂ ಸ್ಪೆಷಲ್ ಆಗಿತ್ತು. ಹಾಗೆ ಎಲ್ಲಿ ಹೋದರೂ ಅಲ್ಲೆಲ್ಲ ಕಡೆಯೂ ಕೂಡ ಹೂವುಗಳು ಈ ಒಂದು ಅರೇಂಜ್ಮೆಂಟ್ ತುಂಬ ಚೆನ್ನಾಗಿತ್ತು ನೋಡಕ್ಕೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ನಮಸ್ಕಾರ, ನಾನು ಸುಧೀಂದ್ರ, ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು 10 ವರ್ಷದ ಹಿಂದೆ ತುಮಕೂರಿಗೆ ಹೋಗಿದ್ದೆ. ಅಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಓಣಂ ಸಂಭ್ರಮ ನೋಡಿದ್ದೆ. ಅಲಂಕಾರ ಹಾಗೂ ಬಗೆ ಬಗೆಯ ಭೋಜನ ತುಂಬ ಚೆನ್ನಾಗಿತ್ತು. ಅವರ ಜೊತೆ ಸೇರಿಕೊಂಡು ನಾನು ಸಹ ಸಖತ್ತಾಗಿ ಡಾನ್ಸ್ ಮಾಡಿ ಅವತ್ತು ಫುಲ್ ಎರಡು ಕಾಲು ಕೈ ಎಲ್ಲ ಕೂಡ ನೋವು ಬರುವಷ್ಟು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಒಂಥರ ಚೆನ್ನಾಗಿರುತ್ತಲ್ವಾ, ಇವಾಗ ನಮ್ಮ ಹಬ್ಬಗಳನ್ನು ಕೂಡ ನಾವು ಆಚರಿಸ್ತೀವಿ, ಜೊತೆಗೆ ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಅವರ ಒಂದು ಹಬ್ಬ ಆಚರಣೆಗಳಲ್ಲಿ ನಾವು ಪಾಲ್ಗೊಂಡ್ರೆ ಎಷ್ಟು ಖುಷಿಯಾಗಿರುತ್ತೆ. ಅವರ ಆಚರಣೆಗಳು, ಅವರ ಸಂಸ್ಕೃತಿ ಎಲ್ಲವನ್ನ ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಸಾವಿರಾರು ಮಕ್ಕಳು ಓಣಂ ಹಾಡನ್ನು ಹಾಡಿದ್ರಂತೆ. ಓಣಂ ಹಬ್ಬಕ್ಕೆ ಮ್ಯೂಸಿಕ್ ಇಲ್ದಿದ್ರೆ ಸೆಲೆಬ್ರೇಷನ್ ಕಂಪ್ಲೀಟೇ ಆಗಲ್ಲ. ಒಂದು ಕಡೆ 2000ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಒಟ್ಟಿಗೆ ಓಣಂ ಹಾಡನ್ನು ಹಾಡಿ ಅದ್ಭುತವಾಗಿರುವಂತಹ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಎಷ್ಟು ಚೆನ್ನಾಗಿರುತ್ತಲ್ವಾ, ಒಂದು ಕಡೆ ಡಾನ್ಸ್ ಮಾಡ್ತಾರೆ ಎಷ್ಟೊಂದು ಜನ ಸೇರಿ, ಒಂದು ಕಡೆ ಹಾಡು ಹಾಡ್ತಾರೆ. ಹಾಗೆ ಓಣಂ, ಯಾರು ಸ್ನೇಹಿತರು ಕೂಡ ಸಂದೇಶವನ್ನು ಕಳಿಸಿದ್ರು, ಓಣಂ ರೇಸ್ ಇದೆಯಲ್ಲ ಅದೇ ನೋಡೋದಕ್ಕೆ ಸಖತ್ತಾಗಿರುತ್ತೆ. ನಿಮಗೆ ಈ ಒಂದು ಹಬ್ಬ ಹೇಗೆ ಸ್ಪೆಷಲ್ ಅನ್ಸುತ್ತೆ, ನೀವು ಎಲ್ಲಿ ನೋಡಿದ್ದೀರಾ ವಿಶೇಷವಾಗಿ ಈ ಒಂದು ಹಬ್ಬವನ್ನು ಅಂತ ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಕಾರ್ತಿಕ್ ಹಾಗೆ ಶ್ವೇತಾ ಅವರ ಧ್ವನಿಯಲ್ಲಿ ಪತ್ರ ಬರೆಯಲ ಅನ್ನುವಂತಹ ಗೀತೆ.

ಸಮಯ ಆಗಿದೆ 5:54 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ್ನ. ಇಷ್ಟು ತನಕ ಫ್ಲವರ್ ಡೆಕೋರೇಷನ್, ಫ್ಲವರ್ ಅರೇಂಜ್ಮೆಂಟ್, ಈ ಓಣಂ ಹಬ್ಬದಲ್ಲಿ ಏನೆಲ್ಲ ದಾಖಲೆಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲೊಂದು ಮತ್ತೊಂದು ದಾಖಲೆ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೀರೆಯಿಂದ ಮಾಡಿದಂತಹ ವಿಶ್ವದ ಅತಿ ದೊಡ್ಡ ಪೂಕ್ಕಳಂ. ಅಂದ್ರೆ ಇಲ್ಲಿವರೆಗೂ ಹೂವಿನ ಅಲಂಕಾರನ ನೋಡಿದ್ದೀರಾ, ಈಗ ಸೀರೆಯಿಂದ ಪೂಕ್ಕಳಂನ್ನ ನೋಡೋಣ ಬನ್ನಿ. ಕೊಚ್ಚಿಯಲ್ಲಿ 2,500 ಸಿಲ್ಕ್ ಸಾರಿಗಳನ್ನ ಬಳಸಿ 2,000 ಸ್ಕ್ವೇರ್ ಫೀಟ್ ಪೂಕ್ಕಳಂನ್ನ ರಚಿಸಲಾಗಿತ್ತು. ಹೂಗಳ ಬದಲು ಸೀರೆಯನ್ನ ಬಳಸಿ ಮಾಡಿರುವಂತಹ ಈ ಒಂದು ವಿಶಿಷ್ಟವಾಗಿರುವಂತಹ ಈ ಫ್ಲವರ್ ಈ ಒಂದು ವಿಶಿಷ್ಟವಾಗಿರುವಂತಹ ಫ್ಲವರ್ ಅರೇಂಜ್ಮೆಂಟ್ ಬದಲಿಗೆ ಸೀರೆ ಅರೇಂಜ್ಮೆಂಟ್ ವಿಶ್ವ ದಾಖಲೆ ಪಟ್ಟಿಗೂ ಕೂಡ ಸೇರಿದೆ. ನಮ್ಮ ಕ್ರಿಯೇಟಿವಿಟಿಗೆ ಏನಾದರೂ ಲಿಮಿಟ್ ಇದೆಯಾ? ಡೆಫಿನೆಟ್ಲಿ ಇಲ್ಲ. ನಮ್ಮ ಲಿಸ್ನರ್ಸ್ ಅಂತೂ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಹಾಗೆ ನಿಮ್ಮೆಲ್ಲರ ಪ್ರೀತಿಗೆ. ನೀವು ಕೂಡ ಓಣಂ ಆಚರಣೆಯಲ್ಲಿ ಭಾಗಿಯಾಗಿದ್ದನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಓಣಂ ಅಂದ್ರೆ ಕೇವಲ ಹಬ್ಬ ಅಲ್ಲ, ಆಯ್ತಾ? ಅದೊಂದು ಕ್ರಿಯೇಟಿವಿಟಿ, ಅದೊಂದು ಕಲ್ಚರು, ಅದೊಂದು ಫುಡ್ಡು, ಡಾನ್ಸು, ಮ್ಯೂಸಿಕ್ಕು, ಸಾವಿರಾರು ನೆನಪುಗಳು, ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್. ಹೂವಿನಿಂದ ಹಿಡಿದು ಸಾವಿರಾರು ಜನರ ನೃತ್ಯದವರೆಗೆ ಓಣಂ ಆಚರಣೆ ಪ್ರತಿ ಬಾರಿ ಕೂಡ ಹೊಸ ಇತಿಹಾಸವನ್ನ ಸೃಷ್ಟಿಸ್ತಾನೆ ಇದೆ. ಹ್ಯಾಪಿ ಓಣಂ ಮತ್ತೊಮ್ಮೆ ಎಲ್ಲರಿಗೂ, ಹಬ್ಬ ಆಚರಿಸುತ್ತಿರುವಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಹ್ಯಾಪಿ ಓಣಂ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆ ಗೀತೆ ನಿಮ್ಮೆಲ್ಲರಿಗೆ ಪ್ರಸಾರ ಆಗ್ತಾ ಇದೆ. ಇದರೊಂದಿಗೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಗೀತೆ ಹಾಗೂ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಯಿತು ಅಂತ ಭಾವಿಸ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿಂದ

0: beginning with Odapokalam, the traditional floral carpet made to welcome the legendary king Mahabali. Eid Miladun Nabi, the birthday of Prophet Hazrat Muhammad, is also being celebrated today. The President, Vice President and Prime Minister have greeted people on the occasion of Onam and Eid Milad. In Jammu and Kashmir, the Chhadi Mubarak Yatra was held in Poonch today, marking the formal culmination of the Sri Budha Amarnath Ji Yatra 2026. In men's cricket, hosts Sri Lanka reached 229 for 6 in their second innings at stumps on day 4 after receiving follow-on from India in the second and final test in Colombo. Sri Lanka now lead by 16 runs. And with that, we end this news bulletin.
1: ಸ್ನೇಹಿತೆ, ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು. ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದ್ರೆ ಏನು ಅಂತ ಹೇಳಿದ್ದಾರೆ, ಕೇಳೋಣ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ.
3: ಅಣುವನ್ನು ಒಡೆದರೆ ಆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದವು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು, ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟು ಕೂಡಲೇ ಎರಡು ದಡಗಳು ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ, ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಈ ಹೆಸರೇಕೆ ಎಂದು ಮುಂತಾಗಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ, ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ, ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು. ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ? ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ. ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕರ ತತ್ವಜ್ಞಾನಿ. ಆದರೆ ಜಿಜ್ಞಾಸು ನಮಗೆ ಮೀರಿದವು. ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ. ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ, ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ, ಸಾವಿರಕ್ಕೆ ಒಂದರಂತಲ್ಲದಿದ್ದರೆ ಹೋಗಲಿ, ಲಕ್ಷಕ್ಕೊಂದರಂತಾದರೂ ಜಿಜ್ಞಾಸು ಬೇಕು. ಈತನು ಯಾರ ಮಾತನ್ನೂ ತೆಗೆಯುವುದಿಲ್ಲ, ಎಲ್ಲರ ಹೇಳಿಕೆಗಳನ್ನು ಗೌರವಿಸುವನು. ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು. ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು. ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ ಅಗ್ರಾಹ್ಯ ಎಂದು ಗೊತ್ತು ಮಾಡುವನು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಸ್ನೇಹಿತರೆ, ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ನೇಪಾಳದೇಶೆ ಆಕಸ್ಮಿಕ ಆಪ್ಲಾವೇನ ಚತುರಶೀತ್ಯಧಿಕ ತ್ರಿಶತ ಪರ್ಯಟಕಾಃ ವಿಲೀನಃ, ಯತ್ರ ಶತಾಧಿಕ ಭಾರತೀಯಾಃ ಸಂದಿಗ್ಧಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ನೇಪಾಳ ಪ್ರಧಾನಮಂತ್ರಿಣಾ ಬಾಲೇಂದ್ರ ಸಾಹೇನ ಸಹ ವಾರ್ತಾ ವಿಹಿತ. ಶೋಕ ಸಂವೇದನಾ ವ್ಯಕ್ತ. ಮಾನವೀಯ ಸಹಾಯತಾಯೈ ಚ ಆಶ್ವಾಸನ ದತ್ತಂ. ನೇಪಾಳಸ್ಯ ಆಪ್ಲಾವೇನ ಗಂಡಕ ನದ್ಯಾಃ ಜಲಸ್ತರ ವೃದ್ಧೇಃ ಆಶಂಕಾಂ ವಿಲೋಕ್ಯ ಬಿಹಾರ ರಾಜ್ಯೇನ ಜಲಪ್ಲಾವನ ಸಜ್ಜತಾ ತೀವ್ರೀಕೃತ. ಗೃಹಮಂತ್ರಿಣಾ ಅಮಿತ ಶಾಹೇನ ಸರ್ವವಿಧ ಸಹಾಯತಾಂ ಪ್ರದಾತುಂ ದೃಢಾಶ್ವಾಸನ ದತ್ತಂ. ದೇಶೆ ಪ್ರಸೃತ್ಯಮಾನಾನ್ ಇನ್ಫ್ಲುಯೆನ್ಸಾ ಪ್ರಕರಣಾನ್ ವಿಲೋಕ್ಯ ಐಎಂಎ ಸಂಸ್ಥೆಯ ಸ್ವಾಸ್ಥ್ಯ ಸಂಚೇತನಾ ಪ್ರಖ್ಯಾಪಿತ. ನಭೇತವ್ಯಂ ನಟ ಸಂಕ್ಷೋಭ ಕರಣೀಯ, ಸರ್ವೈಃ ಕೇವಲಂ ಜಾಗರೂಕತಾ ಪರಿಪಾಲನೀಯ ಇತಿ ಸಂಸ್ಥೆಯ ಉದ್ಘೋಷಿತಂ. ಟೋರಂಟೋ ನಗರೆ ವಿತ್ತಮಂತ್ರಿಣಃ ಉದ್ಘೋಷಃ ತೀವ್ರ ನಗರೀಕರಣೇನ ಪ್ರಾವಿಧಿಕ ಕ್ರಾಂತ್ಯಾ ಚ ಭಾರತಸ್ಯ ಸಂರಚನಾತ್ಮಕಂ ರೂಪಾಂತರಣಂ ಜಾಯಮಾನಮಸ್ತಿ. ಅಪಿ ಚ ಕೊಲಂಬೋ ಸ್ಪರ್ಧಾಯಾಂ ಶ್ರೀಲಂಕಾ ದಲಸ್ಯ ದೃಢಃ ಪ್ರತ್ಯಾಘಾತಃ, ಫಾಲೋ ಆನ್ ಪ್ರಾಪ್ಯ ಅಪಿ ಚತುರ್ಥ ದಿವಸಾಂತೆ ಭಾರತಸ್ಯ ಉಪರಿ ಷೋಡಶ ಧಾವನಾಂಕಾನಾಂ ಅಗ್ರತಾ. ಅಥ ವಾರ್ತಾಃ ವಿಶದೀಕೃತ್ಯ. ನೇಪಾಳದೇಶಸ್ಯ ರಸುವಾಕ್ಷೇತ್ರೆ ಅದ್ಯ ಪ್ರಾತಃ ಭೋಟೆ ಕೋಶಿ ನದ್ಯಾಂ ಆಗತೇನ ಆಕಸ್ಮಿಕ ಜಲಾಪ್ಲಾವೇನ ಮಹತಿ ವಿಭೀಷಿಕಾ ಸಂಜಾತಾ. ಯತ್ರ ಶತಾಧಿಕಾನ್ ಭಾರತೀಯ ಪರ್ಯಟಕಾನ್ ಸಮೇತ್ಯ ಚತುರಶೀತ್ಯಧಿಕ ತ್ರಿಶತಂ ಪರ್ಯಟಕಾಃ ವಿಲುಪ್ತಾಃ. ನೇಪಾಳ ಪರ್ಯಟನ ಪರಿಷದಃ ಅನುಸಾರಂ ವಿಲುಪ್ತೇಷು ಚತುರಶೀತ್ಯಧಿಕ ತ್ರಿಶತಂ ಪರ್ಯಟಕೇಷು ಏಕನವತ್ಯಧಿಕ ದ್ವಿಶತಂ ವೈದೇಶಿಕ ನಾಗರಿಕಾಃ ಅಥ ಚ ತ್ರಿನವತಿಃ ನೇಪಾಳಿ ನಾಗರಿಕಾಃ ಸಂತಿ. ವೈದೇಶಿಕೇಷು ಭಾರತಸ್ಯ ಪಂಚಾಧಿಕ ಶತಂ ಪರ್ಯಟಕಾನತಿರಿಚ್ಯ ಬ್ರಿಟೇನ್, ಆಸ್ಟ್ರೇಲಿಯಾ, ಅಮೆರಿಕಾ, ಮಲೇಷಿಯಾ, ದಕ್ಷಿಣ ಆಫ್ರಿಕಾ, ನೆದರ್ಲ್ಯಾಂಡ್ ದೇಶಾನಾಂ ನಾಗರಿಕಾಃ ಸಮ್ಮಿಲಿತಾಃ. ಪರ್ಯಟನ ಮಂಡಲೇನ ಸ್ಪಷ್ಟೀಕೃತಂ ಯತ್ ಏತೆ ಅಂಕಾಃ ಪ್ರಾಥಮಿಕಾಃ ಸಂತಿ. ಸಹೈವ ಯಾತ್ರಾಭಿಕರಣೈಃ ಸ್ಥಾನಿಕ ಪ್ರಶಾಸನ ಸಂಸ್ಥಾಭಿಃ ಸಹ ತೇಷಾಂ ಪ್ರಮಾಣೀಕರಣಂ ಕ್ರಿಯಮಾಣಮಸ್ತಿ. ಜಲಾಪ್ಲಾವೇನ ರಸುವಾಕ್ಷೇತ್ರೆ ವ್ಯಾಪಕಃ ವಿನಾಶೋ ಜಾತಃ ಯೇನ ಪರ್ಯಟಕಾನಾಂ ಸುರಕ್ಷಾಂ ವಿಷಯೀಕೃತ್ಯ ಗಭೀರ ಚಿಂತಾ ಸಮುತ್ಪನ್ನಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸ್ವಕೀಯ ನೇಪಾಳ ಸಮಕಕ್ಷೇಣ ಪ್ರಧಾನಮಂತ್ರಿಣಾ ಬಾಲೇಂದ್ರ ಸಾಹೇನ ಸಹ ದೂರಭಾಷ ಮಾಧ್ಯಮೇನ ವಾರ್ತಾಂ ಅಕರೋತ್. ಅಥ ಚ ನೇಪಾಳ ದೇಶೆ ಜಲಾಪ್ಲಾವೇನ ಸಂಜಾತಾಯಾಂ ಜನಧನ ಹಾನೌ ಗಭೀರಂ ದುಃಖಂ ಚ ಪ್ರಾಕಟಯತ್. ಪ್ರಧಾನಮಂತ್ರಿ ಮೋದಿ ಸಾಮಾಜಿಕ ಸಂಚಾರ ಪಟಲೆ ಅಲಿಖತ್ ಯತ್ ಅಸ್ಮಿನ್ ಸಂಕಟ ಕಾಲೆ ಭಾರತಸ್ಯ ಜನಾಃ ನೇಪಾಳ ದೇಶೇನ ಸಹ ಸ್ಥಿತಾಃ. ಸಹ ಅಸೂಚಯತ್ ಯತ್ ಭಾರತಂ ನೇಪಾಳ ದೇಶಾಯ ಸರ್ವಸಂಭವಂ ಮಾನವೀಯ ಸಹಾಯ್ಯಂ ಪ್ರದಾತುಂ ಪೂರ್ಣತಯಾ ಸಜ್ಜಂ ವರ್ತತೆ. ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಉಭಯೋಃ ದೇಶಯೋಃ ಸಮುದ್ಧರಣ ದಲಾನಿ ಮಿಲಿತ್ವಾ ರಕ್ಷಣ ಕಾರ್ಯಾಣಿ ಕುರುವಂತಿ. ನೇಪಾಳ ದೇಶೆ ಸಂಜಾತೇನ ಆಕಸ್ಮಿಕ ಜಲಾಪ್ಲಾವೇನ ಅಥ ಚ ಗಂಡಕ ನದ್ಯಾಃ ಜಲಸ್ತರೆ ಆಕಸ್ಮಿಕ ವೃದ್ಧೇಃ ಸಂಭಾವನಯಾ ಬಿಹಾರ ಸರ್ವಕಾರೇಣ ಜಲೌಘ ಪೂರ್ವ ಸಜ್ಜತಾ ತೀವ್ರೀಕೃತ. ರಾಜ್ಯಸ್ಯ ಷಡ್ ಜನಪದಾಃ ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲಗಂಜ್, ಸಾರಣ್, ಮುಜಫರ್ಪುರ್, ವೈಶಾಲಿ ಚೇತ್ಯಾದಯಃ ಉಚ್ಚ ಸತರ್ಕತಾಯಾಂ ಸ್ಥಾಪಿತಾಃ ಸಂತಿ. ಅಪರತ್ರ ಸೀತಾಮಢಿ ಶಿವಹರ ಸಹಿತಾನಾಂ ಅನ್ಯೇಷಾಂ ಜನಪದಾನಾಂ ಮಂಡಲಾಧಿಕಾರಿಣಃ ಅಪಿ ಸ್ಥಿತೇಃ ಉಪರಿ ನಿರಂತರಂ ಸೂಕ್ಷ್ಮೇಕ್ಷಿಕಯಾ ದೃಷ್ಟಿಂ ಸ್ಥಾತುಂ ನಿರ್ದಿಷ್ಟಾಃ.

0: ಉತ್ಪಾದಿತಃ. ಹಜರತ್ ಪೈಗಂಬರ್ ಮೊಹಮ್ಮದ್ ವರ್ಯಸ್ಯ ಪಾವನ ಜನ್ಮ ಜಯಂತಿ ಈದ್ ಎ ಮಿಲಾದ್ ಉನ್ ನಬಿ ಅದ್ಯ ಸಮಗ್ರ ರಾಷ್ಟ್ರೇ ಮಹತಾ ಧಾರ್ಮಿಕ ಉಲ್ಲಾಸೇನ ಸಮಾರಭ್ಯತೆ. ಅಸ್ಮಿನ್ ಪರ್ವಣಿ ತಸ್ಯ ದಿವ್ಯ ಸಂದೇಶಾನ್ ವಿಚಾರಯಿತುಂ ವಿವಿಧ ಗೋಷ್ಠ್ಯಃ ಶೋಭಾಯಾತ್ರಾಶ್ಚ ಅನುಷ್ಠೀಯಂತೆ. ಕೊಲಂಬೋ ನಗರೆ ದ್ವಿತೀಯಾಂತಿಮ ನಿಕಷದ್ವಂದ್ವೇ ಭಾರತಂ ವಿರುದ್ಧ್ಯ ಫಾಲೋ ಆನ್ ಇತ್ಯಸ್ಯಾನಂತರಂ ಚತುರ್ಥ ದಿನಸ್ಯ ಕ್ರೀಡಾ ವಿರಾಮ ಪರ್ಯಂತಂ ಶ್ರೀಲಂಕಾದಲೇನ ದ್ವಿತೀಯ ಪರ್ಯಾಯ ಷಟ್ ಕ್ರೀಡಕಾನಾಂ ಹಾನೌ ಏಕೋನತ್ರಿಂಶದಧಿಕ ದ್ವಿಶತಂ ಧಾವನಾಂಕಾಃ ಸಂಪಾದಿತಾಃ ಇತಿ ವಾರ್ತಾಃ.
1: ಆಕಾಶವಾಣಿ
2: ಸ್ನೇಹಿತರೆ, ಸಮಯ ಸರಿಯಾಗಿ 6:30. ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
3: ಇದು ಕನ್ನಡ ಕಾಮರಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. 6:30 ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಮನಸ್ಸಿನ ಮಾತು, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಈ ಒಂದು 10 ನಿಮಿಷದ ಕಾಲಾವಧಿಯಲ್ಲಿ ನಾವು ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ವಿಷಯ ಏನು ಅಂತ ಗೊತ್ತಾ? ಇದೊಂದು ಚಿಕ್ಕ ಪದ, ಆದರೆ ಬದುಕನ್ನೇ ಹಿಡಿದಿಡುವಂತಹ ಶಕ್ತಿ ಈ ಒಂದು ಪದಕ್ಕೆ ಇದೆ. ಯಾವ ಪದದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಅದೇ ನಂಬಿಕೆ. ಮೊಬೈಲ್ಗೆ ನೆಟ್ಟಿಲ್ದಿದ್ರೂ ಬದುಕಬಹುದು, ಆದರೆ ಜೀವನಕ್ಕೆ ನಂಬಿಕೆ ಇಲ್ಲದೆ ಹೋದರೆ ಮುಂದೆ ಸಾಗೋದೇ ಕಷ್ಟ ಆಗೋಗುತ್ತೆ. ನಂಬಿಕೆ ಅಂದರೆ ಏನು? ಅದೇನಂತಂದರೆ ನಾವು ಅಂದ್ಕೊಳ್ಳೋದು ಹೇಗೆ ಗೊತ್ತಾ? ಕತ್ತಲೆ ಕೋಣೆಯಲ್ಲಿ ದೂರದಲ್ಲಿ ಕಾಣುವ ಒಂದು ಸಣ್ಣ ಬೆಳಕಿದ್ರೂ ಅದೊಂದು ನಂಬಿಕೆ. ಏನಂತೀರ ಸ್ನೇಹಿತರೆ? ಮಳೆನೇ ಬಾರದೇ ಇರುವಂತಹ ಒಣಗಿದ ಭೂಮಿಯಲ್ಲೋ ನಾಳೆ ಮೋಡ ಕಟ್ಟಬಹುದು, ಮಳೆ ಆಗಬಹುದು, ಮಳೆ ಬರಬಹುದು ಅಂತ ಕಾಯುವ ರೈತನ ಮನಸ್ಸು, ಅದೇ ನಂಬಿಕೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೂ ಮುಂದಿನ ಸಲ ನಾನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ನ ತಗೊಳ್ತೀನಿ ಅನ್ನೋ ವಿದ್ಯಾರ್ಥಿಯ ಧೈರ್ಯ, ಅದೂ ಒಂದು ನಂಬಿಕೆ. ಏನಂತೀರಾ?

0: ಕೆಲವೊಂದ್ಸಲಿ ಏನಾಗುತ್ತೆ ಅಂತಂದ್ರೆ ಪರಿಸ್ಥಿತಿಗಳು ಕೂಡ ಕೈ ಕೊಟ್ಬಿಡುತ್ತೆ, ಕನಸುಗಳು ಅರ್ಧದಲ್ಲೇ ನಿಂತು ಹೋಗುತ್ತೆ. ನಮ್ಮ ಕೆಲಸವು, ನಮ್ಮ ದಿನದಿಂದ ದಿನ ನಾವು ಪಡುವಂತಹ ಕಷ್ಟ ಕೂಡ ವ್ಯರ್ಥ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಆದರೆ ನಮ್ಮ ಮೇಲೆ ನಮಗೆ ಇರುವ ನಂಬಿಕೆ ಮಾತ್ರ ನಮ್ಮನ್ನು ಮತ್ತೆ ಬಡದಿರಿಸುತ್ತೆ. ಸಮಯ ಬೇಕು, ಸಹನೆ ಬೇಕು, ಅದರ ಮಧ್ಯೆ ಉಳಿಯೋದು ಉಳಿಸೋದು ಒಂದೇ, ಅದು ನಂಬಿಕೆ. ಇವತ್ತು ನೀವು ಎಷ್ಟು ಸೋತಿದ್ರು, ಎಷ್ಟು ಬೇಸರದಲ್ಲಿದ್ದರೂ ಒಂದು ಮಾತು ನಾವು ನೆನ್ಪಿಟ್ಕೋಣ, ಇಂದೂ ಕಳೆಯುತ್ತದೆ, ಈ ಸಮಯವೂ ಕಳೆದು ಹೋಗುತ್ತದೆ. ಯಾಕೆಂದರೆ ಪ್ರತಿ ಕತ್ತಲೆಯ ನಂತರ ಬೆಳಕು ಬಂದೇ ಬರಬೇಕು, ಬಂದೇ ಬರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ದಿನದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು, ನಮ್ಮ ಮೇಲಿನ ನಂಬಿಕೆಯನ್ನು ಯಾರ ಮಾತಿಗೂ ಯಾವ ಸಂದರ್ಭದಲ್ಲೂ ನಾವು ಕಳ್ಕೊಳ್ಳೇಬಾರದು. ಯಾಕಂದರೆ ಜೀವನದ ದೊಡ್ಡ ಮ್ಯಾಜಿಕ್ ಏನಂದರೆ ಅದು ನಂಬಿಕೆನೇ. ಇವತ್ತಿನ ಈ ಒಂದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಂಬಿಕೆ ಬಗ್ಗೆ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳು.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯ

0: ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 8 ಪ್ರಮುಖ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ನಡೆಸಲಾಗಿದ್ದು, ನೈರ್ಮಲ್ಯವಿಲ್ಲದ ಕ್ಲಬ್ಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ. ತಪಾಸಣೆಯ ಸಮಯದಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮತ್ತು ಅಡಿಗೆ ಎಣ್ಣೆಯ ಮಾದರಿಗಳನ್ನು ಸಂಗ್ರಹಿಸಿದ್ದು, ಈ ಮಾದರಿಗಳನ್ನು ವಿಶ್ಲೇಷಣೆಗಾಗಿ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಬಳ್ಳಾರಿ, ಮಂಗಳೂರು, ಮೈಸೂರು, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಧಾರವಾಡ, ಚಿತ್ರದುರ್ಗ, ರಾಮನಗರ, ವಿಜಯಪುರ, ರಾಯಚೂರು, ಹಾಸನ, ಚಿಕ್ಕಮಗಳೂರು, ಕಲಬುರಗಿ, ಬೆಳಗಾವಿ, ಗದಗ ಮತ್ತು ಉಡುಪಿ ಜಿಲ್ಲೆಯ 2 ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ, ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಚನ್ನರಾಜ ಹಟ್ಟಿಹುಳಿ, ಗೋವಿಂದರಾಜು ಸೇರಿದಂತೆ ಹಲವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಟುಕೊಂಡು ಬಿಜೆಪಿ ಸದನದ ಸಮಯ ಹಾಳು ಮಾಡಿದ್ದು ಖಂಡನಾರ್ಹ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ, ನಿರುದ್ಯೋಗ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಬಿಜೆಪಿ ಸದನದಲ್ಲಿ ಚರ್ಚೆ ನಡೆಸಬೇಕಿತ್ತು. ನಾಗೇಂದ್ರ ವಿಚಾರ ಕುರಿತಂತೆಯೂ ಸರ್ಕಾರ ಚರ್ಚೆ ನಡೆಸಲು ಸಿದ್ದವಿದ್ದರೂ ಬಿಜೆಪಿ ಅವಕಾಶ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇನ್ನೆರಡು ದಿನಗಳಲ್ಲಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ದತೆ ಎಂದು ತಿಳಿಸಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್ಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿ ಕೇಂದ್ರದ ತೀರ್ಮಾನವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ಮೂಲಸೌಕರ್ಯ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಂಚಾರ ದಟ್ಟಣೆ ವಿಚಾರದಲ್ಲಿ ಈಗಿರುವ ರಸ್ತೆಗಳಿಂದ ವಾಹನ ದಟ್ಟಣೆಯನ್ನು ನಿಭಾಯಿಸಲು ಆಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಉದ್ಯಾನವನಗಳ 5% ಪ್ರದೇಶವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಲಾಗುವುದು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ

0: ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವೇಳೆ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಹೈಕಮಾಂಡ್ ಅನ್ನು ಒತ್ತಾಯಿಸಿರುವುದು ನಿಜ ಎಂದು ತಿಳಿಸಿದ್ದಾರೆ. ಸಂಪುಟ ಪುನರ್ ರಚನೆ ಕೇವಲ ಊಹಾಪೋಹ ಎಂದು ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಸವಾಲು ಹಾಕಿದ್ದಾರೆ. ಜಾರಿ ನಿರ್ದೇಶನಾಲಯದ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರಿದೆ ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿಯ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹುಲಿ ಕಾಣಿಸಿಕೊಂಡ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹುಲಿ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಹುಲಿ ಹೆಣ್ಣಾಗಿದ್ದು 10-12 ವರ್ಷದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಸೆರೆ ಸಿಕ್ಕ ಹುಲಿಯನ್ನು ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಎಂದು ಮದ್ದೂರು ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಅನ್ನು ಶ್ರದ್ದಾ ಭಕ್ತಿ ಸಡಗರಗಳಿಂದ ಆಚರಿಸಲಾಗುತ್ತಿದೆ. ಈದ್ ಮಿಲಾದ್ ಹಬ್ಬವನ್ನು ಗದಗ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ವಿಜಯಪುರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ದಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಇಂದು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಬ್ಯಾರೇಜ್ಗಳಿಂದ 28,746 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ 22,658 ಕ್ಯೂಸೆಕ್ ನೀರನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡಲಾಗುತ್ತಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೆತ್ತಾಂಡಹಳ್ಳಿ ಗ್ರಾಮದಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಉದ್ಘಾಟಿಸಿದರು. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ಶಾಶ್ವತ ಹೊಂಡ ನಿರ್ಮಿಸಲು ಸೂಕ್ತ ಜಾಗ ಗುರುತಿಸಿ ಸ್ಥಳ ವೀಕ್ಷಣೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಜಿಲ್ಲಾಧಿಕಾರಿ ಡಾ ಆನಂದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಅಧಿನಿಯಮದಡಿಯಲ್ಲಿ ದಾಖಲಾದ ಪ್ರಮುಖ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ವಾದ ಮಂಡಿಸಲು ನುರಿತ ಹಾಗೂ ಅನುಭವಿ ನ್ಯಾಯವಾದಿಗಳನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಸ್ವವಿವರ

ಅರ್ಜಿ ಹಾಗೂ ಇತರೆ ವಿವರಗಳನ್ನೊಳಗೊಂಡ ದಾಖಲಾತಿಗಳೊಂದಿಗೆ ಸೆಪ್ಟೆಂಬರ್ 7 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರಿಗೆ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ಸಮಯವಾಗಿದೆ 6:51. ಇದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ ಸನ್ಸೆಟ್ ಸುರಭಿ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಶುರುವಾಗ್ತಾ ಇದೆ. ಸೊ ಇವತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರುವಂತಹ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನ್ ಗೊತ್ತಾ, ಸಾಕಷ್ಟು ಜನರಿಗೆ ಈ ಒಂದು ಟಾಪಿಕ್ ತುಂಬ ಇಷ್ಟ ಆಗುತ್ತೆ, ತುಂಬ ಮನಸ್ಸಿಗೂ ಕೂಡ ಹತ್ತಿರ ಆಗುತ್ತೆ. ಯಾವ ಟಾಪಿಕ್ ಇದು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಜಾಸ್ತಿ ಕಾಯಿಸೋದಿಲ್ಲ, ಹೇಳೇ ಬಿಡ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಪೆಟ್ ಇದ್ದರೆ ಅದು ಕೇವಲ ಪೆಟ್ ಅಲ್ಲ, ಒಂದು ಪೆಟ್ ಅನಿಮಲ್ಸ್ ಆಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅದು ಕೇವಲ ಒಂದು ಪೆಟ್ ಅನಿಮಲ್ ಆಗಿರೋದಿಲ್ಲ, ಅದೊಂದು ಫ್ಯಾಮಿಲಿ ಮೆಂಬರ್ ಆಗಿರ್ತಾರೆ. ಕೆಲವೊಮ್ಮೆ ನಮ್ಮ ಮಾತು ಕೇಳದೇ ಇದ್ದರೂ ನಾವು ಮನೆಗೆ ಬಂದ ತಕ್ಷಣ ನಮ್ಮನ್ನು ನೋಡಿ ಅತ್ಯಂತ ಖುಷಿ ಪಡುವಂತಹ ಜೀವಿಗಳು ಇವರೇ. ಸೊ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪೆಟ್ ಇದೆಯಾ? ಯಾಕೆ ಇವತ್ತು ಪೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ? ಸೊ ಯಾವ ಪೆಟ್ ಇದೆ ನಿಮ್ಮ ಮನೆಯಲ್ಲಿ, ಅದರ ಹೆಸರೇನು, ನೀವು ನನಗೆ ಕಳಿಸ್ಕೊಡಿ. 9408090103 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಪೆಟ್ ಕ್ಯೂಟ್ ಆಗಿರಿ, ಮನೆಯಲ್ಲಿ ನೀವು ಸಾಕಿರುವಂತಹ ಪ್ರಾಣಿ ಯಾವುದಾದ್ರೂ ಇದ್ರೆ ಅದಕ್ಕೆ ಏನಂತ ಹೆಸರಿಟ್ಟಿದ್ದೀರಾ, ಹಾಗೆ ಯಾವ ಪ್ರಾಣಿಯನ್ನ ಸಾಕಿದ್ದೀರಾ, ಯಾವ ಪೆಟ್ ಅನಿಮಲ್ ಅನ್ನ ಸಾಕಿದ್ದೀರಾ, ನನಗೆ ಸಂದೇಶವನ್ನ ಕಳಿಸ್ಕೊಡಿ. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಹಾಡಿನ ನಂತರ ತಿಳ್ಕೊಳ್ಳೋಣ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿದೆ 6:56. ಇವತ್ತು ನಾನು ನಿಮ್ಮ ಮನೆಯಲ್ಲಿ ಪೆಟ್ಸ್ ಇದೆಯಾ ಅಂತ ಕೇಳಿದ್ದೆ. ನನಗೆ ಹರಿಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮನೆ ಬೆಳ್ತಂಗಡಿಯ ಅಗಳಿ ಅನ್ನುವಂತಹ ಊರಿನಲ್ಲಿದೆ. ನಮ್ಮ ಮನೆಯಲ್ಲಿ ಸುಬ್ಬು ಮತ್ತು ಸುಬ್ಬಿ ಅಂತ ಎರಡು ಬೆಕ್ಕುಗಳಿದೆ. ಎಷ್ಟೇ ಹೊಸ ಬೆಕ್ಕುಗಳು ಬಂದರೂ ಈ ಹೆಸರುಗಳನ್ನೇ ನಾವು ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ ನಿಮ್ಮ ಸುಬ್ಬು ಸುಬ್ಬಿ ಹೆಸರು. ಹಾಗೆ ನಮ್ಮ ಮನೆಯಲ್ಲಿ ಬೆಕ್ಕಿದೆ, ಅದರ ಹೆಸರು ಬಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ವೀರೇಂದ್ರ ಅಲ್ಲಮಣಿಯವರು ಗದಗ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವತ್ತು ಏನು ಮಾತಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ನಮಗೆ ಒಬ್ಬರು ಸಂದೇಶವನ್ನು ಕಳಿಸ್ಬಿಟ್ಟಿದ್ದಾರೆ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಮೆಸೇಜನ್ನು ಓದ್ತೀನಿ. ಅದಕ್ಕಿಂತ ಮುಂಚೆ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ನಾವು ಮನೆಗೆ ಬಂದಿದ ತಕ್ಷಣ ಬಾಲ ಅಲಾಡಿಸ್ತಾ ಫುಲ್ ಎಕ್ಸೈಟ್ಮೆಂಟಲ್ಲಿ ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲ್ಲ ಹೋಗಿದ್ರು ನಮ್ಮ ಹಿಂದಿಂದೇ ಬರುವಂತಹ ಒಬ್ಬರು ಫ್ರೆಂಡ್ ಇರ್ತಾರೆ ಗೊತ್ತಾ. ಸಾಕಷ್ಟು ಜನ ಮನೆಯಲ್ಲಿ ಸಾಕಿರುವಂತಹ ಪುಟ್ಟ ನಾಯಿ ಆಗಿರ್ಬೋದು, ಪುಟ್ಟ ದೊಡ್ಡ ನಾಯಿ ಆಗಿರ್ಬೋದು, ಯಾವುದೇ ಆಗಿರಲಿ ಒಂದು ನಾಯಿ, ನಾವು ಮನೆಯಲ್ಲಿ ಸಾಕುವಂತಹ ನಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಇಂಟರ್ನ್ಯಾಷನಲ್ ಡಾಗ್ ಡೇ. ಪ್ರತಿ ವರ್ಷ ಕೂಡ August 26 ಇಂಟರ್ನ್ಯಾಷನಲ್ ಡಾಗ್ ಡೇನ ಆಚರಿಸ್ತಾರೆ. ನಮ್ಮ ಜೀವನದಲ್ಲಿ ನಾಯಿಗಳು ಕೊಡುವಂತಹ ಪ್ರೀತಿ ಇರ್ಬೋದು, ಆ ಒಂದು ಲಾಯಲ್ಟಿ ಇರ್ಬೋದು, ಆ ಒಂದು ಕಂಪ್ಯಾನಿಯನ್ಶಿಪ್ ಇರ್ಬೋದು, ಇದನ್ನೆಲ್ಲವನ್ನ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಒಂದು ದಿನಾನ ಇಟ್ಟಿದ್ದಾರೆ. ಅದೇ ಇಂಟರ್ನ್ಯಾಷನಲ್ ಡಾಗ್ ಡೇ. ಸೊ ಇವತ್ತಿನ ಟಾಪಿಕ್ಕು ನಾಯಿಗಳ ಬಗ್ಗೆ ಅಲ್ವಾ ಮೇಡಮ್? ಇವತ್ತು ಇಂಟರ್ನ್ಯಾಷನಲ್ ಡಾಗ್ಸ್ ಡೇ, ಲಾಯಲ್ಟಿ ಆಫ್ ಡಾಗ್ಸ್, ನಾಯಿಗಳ ನಿಯತ್ತನ್ನು ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಚಾರ್ಲಿ, ಹಾಗೆ ಶ್ರೀಮಂತನ ಮಗಳು, ಕಣ್ಣುಗಳು, ಇವೆಲ್ಲ ಸಿನಿಮಾಗಳ ಹೆಸರನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಅವ್ರ ಮನೆಯಲ್ಲೂ ಕೂಡ ಒಂದು ನಾಯಿ ಇದೆಯಂತೆ. ಆ ನಾಯಿಯ ಹೆಸರು ರಾಣಿಯಂತೆ. ಇದು ನಮ್ಮ ಪಕ್ಕದ ಮನೆಯ ನಾಯಿ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ. ಹಾಗೆ ನೀವು ಕೂಡ ನಾಯಿಗಳನ್ನು ಸಾಕ್ತೀರಾ? ನಾಯಿಗಳ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ? ಸೊ ನಿಮಗೆ ಯಾಕೆ ನಾಯಿಗಳನ್ನು ಸಾಕಬೇಕು ಅಂತ ಅನ್ನಿಸ್ತು? ಈ ಒಂದು ಸಂದೇಶವನ್ನು ನೀವು ನಮಗೆ ಕಳಿಸ್ಕೊಡ್ಬೋದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ನಾಯಿಗಳ ಬಗ್ಗೆ ನಿಮ್ಗೆ ಏನೇ ಅನಿಸಿದ್ರು, ನೀವು ನಿಮ್ಮ ನಾಯಿಗೆ ಏನಂತ ಹೆಸರಿಟ್ಟಿದ್ದೀರಾ, ಹೇಗನ್ಸುತ್ತೆ ನಿಮ್ಮ ಜೊತೆ, ಅದು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡುತ್ತೆ, ಎಲ್ಲವನ್ನ ಕೂಡ ನೀವು ನಮಗೆ ಕಳಿಸ್ಕೊಡ್ಬೋದು ವಾಟ್ಸ್ಆ್ಯಪ್ ಮುಖಾಂತರ. ಸೊ ಚಾರ್ಲಿ ಅಂತ ಹೇಳಿದಾರಲ್ವಾ, ಸೊ ಚಾರ್ಲಿ ಸಿನಿಮಾದ ಚಾರ್ಲಿ ಅನ್ನುವಂತಹ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ. ಇದು FM Rainbow 101.3 MHz.

ಸಮಯವಾಗಿದೆ 7:09. ಕೇಳ್ತಾ ಇದ್ರ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲನ. ಎರಡು ಬ್ಯೂಟಿಫುಲ್ ಆಗಿರುವಂತಹ ಗೀತೆಗಳನ್ನ ಕೇಳಿದ್ರಿ, ಚಾರ್ಲಿ ಹಾಗೆ ನಾನು ಮತ್ತು ಗುಂಡಾ ಸಿನಿಮಾದಿಂದ. ಬಹುಶಃ ನೀವು ಈ ಸಿನಿಮಾಗಳನ್ನ ನೋಡಿದ್ರೆ ನಾಯಿಗಳು ಹಾಗೆ ಮನುಷ್ಯರ ನಡುವೆ ಇರುವಂತಹ ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಚಾರ್ಲಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಪಿಕ್ಚರೈಸ್ ಕೂಡ ಮಾಡಿದ್ದಾರೆ. ಆ ಒಂದು ಪ್ರೀತಿ, ಆ ಒಂದು ಅಫೆಕ್ಷನ್, ಆ ಒಂದು ಏನು ತುಂಟಾಟ ಎಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿರುವಂತಹ ಸಿನಿಮಾಗಳು ಇದು. ಸೊ ನಿಮ್ಮನೆಯಲ್ಲಿ ರಿಯಲ್ ಬಾಸ್ ಯಾರು? ನಾಯಿಯನ್ನ ನಾವು ಸಾಕ್ತೀವಿ ಅಂತ ಅನ್ಕೊಳ್ತೀವಿ, ಆದ್ರೆ ಮನೆಯಲ್ಲಿ ರೂಲ್ಸ್ ಮಾಡೋದು ಯಾರು? ನಮಗೆ ಸೋಫಾ ಮೇಲೆ ಕುಳಿತುಕೊಳ್ಳಕ್ಕೆ ಜಾಗ ಇರಲ್ಲ, ಆದ್ರೆ ನಮ್ಮ ನಾಯಿಗಳು ಮಾತ್ರ ಸೋಫಾನ ಫುಲ್ಲು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಸೆಪರೇಟ್ ಬೆಡ್ ಇರ್ಬೋದು, ಆದ್ರೆ ಮಲಗೋದು ನಮ್ಮ ಬೆಡ್ ಮೇಲೇನೆ. ಹಾಗೆ ನಾವು ಆಫೀಸಿಂದ ಬಂದಿದ ತಕ್ಷಣ, ಹೊರಗಡೆ ಎಲ್ಲೋ ಹೋಗಿ ಬಂದಾಗ ತಕ್ಷಣ ನಮ್ಮನ್ನ ನೋಡಿ ನಿಜವಾಗಿಯೂ ಖುಷಿ ಪಡುವಂತಹ ಜೀವಿ ಯಾರಾದರೂ ಇದ್ದರೆ ಅದು ನಮ್ಮ ನಾಯಿಗಳು ಮಾತ್ರ. ನಮ್ಮ ಮೂಡ್ ಚೆನ್ನಾಗಿದೆಯಾ ಇಲ್ವಾ, ಅಥವಾ ನಾವು ಬೇಜಾರಾಗಿದ್ದೀವಾ, ನಾವು ಖುಷಿಯಾಗಿದ್ದೀವಾ ಅನ್ನೋದನ್ನು ನಾವು ಯಾವುದೇ ರೀತಿ ಪ್ರೀತಿ ಯಾವುದೇ ರೀತಿ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡದೆ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಈ ಒಂದು ಮುಗ್ಧ ನಾಯಿಗಳು. ಈ ಒಂದು ಬಾಂಡೇ ಎಷ್ಟು ಸ್ಪೆಷಲ್ ಅಲ್ವಾ. ನಮಗೆ ಜಯ ವಿಜಯ ಅಂತ ನಾಯಿಗಳಿದೆ. ವಾಸುದೇವ್ ಶರ್ಮಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ. ನಮ್ಮನೇಲಿ ಒಂದು ನಾಯಿ ಇತ್ತು, ಅದರ ಹೆಸರು ಪೀಕು ಅಂತ. ಅದಕ್ಕೆ ನಾವು ಅನ್ಕಂಡೀಷ್ನಲ್, ಅದು ನಮಗೆ ಅನ್ಕಂಡೀಷ್ನಲ್ ಆಗಿ ಪ್ರೀತಿಯನ್ನು ಕೊಟ್ಟಿದೆ 10 ವರ್ಷ. ಹಾಗೆ ನಮ್ಮ ಜೀವನ ಇರೋವರೆಗೂ ಕೂಡ ನಾವು ಅದನ್ನು ಮರೆಯೋಕ್ಕಾಗೋದಿಲ್ಲ. ಅದು ನಮ್ಮನ್ನು ಅಗಲಿ, ಮೇನಲ್ಲಿ ಅದು ನಮ್ಮನ್ನು ಬಿಟ್ಟು ಅಗಲ್ತು. ಇವತ್ತಿನ ಒಂದು ಈ ಒಂದು ಟಾಪಿಕ್ ನಮಗೆ ಮತ್ತೆ ಅದನ್ನು ರಿಮೈಂಡ್ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಅಬೌಟ್ ಹರ್ ಲವ್, ಅವಳ ಒಂದು ಪ್ರೀತಿಯನ್ನು ಕೂಡ ನೆನಪಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಉದಯ್ ಸಿಂಗ್ ಅವರು ಹೈದರಾಬಾದ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಯಿಗಳೇ ಹಾಗೆ ಈ ಒಂದು ಬಾಂಧವ್ಯ ಇದೆಯಲ್ಲ, ಈ ಒಂದು ಬಾಂಧವ್ಯ ಶುರು ಆಗಿಬಿಟ್ರೆ, ಈ ಒಂದು ಬಾಂಡ್ ಶುರು ಆಗಿಬಿಟ್ರೆ ಅದು ಎಷ್ಟು ಗಟ್ಟಿ ಆಗುತ್ತೆ ಅಂತಂದ್ರೆ ಅದನ್ನ ಬಿಡಿಸ್ಕೊಳ್ಳೋದು ಅಥವಾ ಅದರ ನೆನಪನ್ನ ಮರ್ತೋಗೋದು ಬಹಳ ಕಷ್ಟ. ಮನುಷ್ಯರಲ್ಲಿ ಇರುವಂತಹ ಬಾಂಧವ್ಯ ಕೂಡ ನಾಯಿಗಳ ಜೊತೆ ಕೂಡ ಈ ಒಂದು ಬಾಂಧವ್ಯ ಬರುತ್ತೆ. ನಿಮ್ಮ ಮನೆಯಲ್ಲಿ ನಾಯಿಗಳಿದೆಯಾ, ಅಥವಾ ನಿಮ್ಗೆ ನಾಯಿ ಸಾಕೋದಕ್ಕೆ ತುಂಬಾ ಇಷ್ಟನಾ? ಏನು ನಾಯಿಯ ಹೆಸರು? ನೀವು ನಾಯಿ ಜೊತೆ ಒಂದು ಬಾಂಧವ್ಯ ಏನಿಟ್ಕೊಂಡಿದ್ರ ಅದನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

ಸಮಯ ಆಗಿದೆ 7:20 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಇಂಟರ್ನ್ಯಾಷನಲ್ ಡಾಗ್ ಡೇ ವಿಶೇಷವಾಗಿ ನಾಯಿಗಳು ಅದರ ಪ್ರೀತಿಯ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ವಿ. ನಾಯಿಗಳು ಪ್ರತಿಯೊಂದು ಈ ನಾಯಿಗಳ ಜಾತಿ ಅಥವಾ ಬ್ರೀಡ್ಗೆ ಏನಿರ್ತದಲ್ಲ ಎಲ್ಲದಕ್ಕೂ ಸಪ್ಸೆಪ್ರೇಟ್ ಆಗಿ ಒಂದೊಂದು ಪರ್ಸನಾಲಿಟಿ ಇರುತ್ತಂತೆ. ಕೆಲವು ನಾಯಿಯ ಜಾತಿಗಳು, ಕೆಲವು ನಾಯಿಯ ಬ್ರೀಡ್ಸ್ ಏನಿರುತ್ತೆ ಅದು ಫುಲ್ ಎನರ್ಜೆಟಿಕ್ ಆಗಿರುತ್ತೆ, ಇನ್ನು ಕೆಲವರು ಕಾಮ್ ಆಗಿ, ಇನ್ನು ಕೆಲವರು ಫುಡ್ ಲವರ್ಸ್ ಆಗಿರ್ತಾರೆ, ಇನ್ನು ಕೆಲವರು ಬಾರ್ನ್ ಆಕ್ಟರ್ಸ್ ಆಗೇ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ನೋಡಿರಬಹುದು ಕೆಲವು ಮನೆಯಲ್ಲಿ ನಾಯಿ ಇದೆ ಎಚ್ಚರಿಕೆ ಅಂತ ಬರೆದಿರ್ತಾರೆ, ಯಾರಾದರೂ ಒಳಗಡೆ ಹೋಗಿದ ತಕ್ಷಣ ಬೊಗಳೋದಕ್ಕೆ ಶುರುವೇ ಮಾಡಿಬಿಡುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ನೋಡ್ತಾನೇ ಇರುತ್ತೆ ಬಟ್ ಅವು ಜಾಸ್ತಿ ಗಲಾಟೆ ಅಥವಾ ಬೊಗಳೋದು ಮಾಡೋದಿಲ್ಲ. ಸೊ ಒಂದೊಂದು ಜಾತಿಯ ನಾಯಿಗೆ ಒಂದೊಂದು ಪರ್ಸನಾಲಿಟಿ ಇರುತ್ತೆ. ಸೊ ಫ್ಯೂರಿಯಸ್ ಆಗಿರ್ತಾರೆ, ಕೆಲವೊಬ್ಬರು ದಿನಾ ಓಡಾಡೋರ್ನ ನೋಡಿ ಗುರ್ತು ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈ ರೀತಿ ಪ್ರತಿ ನಾಯಿಯ ಒಂದು ನಾಯಿಗಳ ಜಾತಿಗೂ ಕೂಡ ಒಂದೊಂದು ಪರ್ಸನಾಲಿಟಿ ಇರುತ್ತೆ. ಆ ಯಾವುದೇ ಜಾತಿ ಆಗಿರಲಿ ಅಥವಾ ಯಾವುದೇ ಬ್ರೀಡು ಯಾವುದೇ ಎಲ್ಲಿಂದನಾದರೂ ತಂದಿರಲಿ, ಬಟ್ ಅದು ಕೊಡುವಂತಹ ಪ್ರೀತಿ ಇದೆಯಲ್ಲ ಅದು ಮಾತ್ರ ಸೇಮ್ ಆಗೇ ಇರುತ್ತೆ, ಎಲ್ಲೂ ಕೂಡ ಅದು ಚೇಂಜ್ ಆಗಲ್ಲ. ಮತ್ತೆ ನೀವು ನಾಯಿಗಳನ್ನು ಅಬ್ಸರ್ವ್ ಮಾಡಿ, ಅವು ಮಾಡುವಂತಹ ಫನ್ನಿ ಥಿಂಗ್ಸ್ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಿ. ಏನು ಗೊತ್ತಾ, ಆ ಎಕ್ಸ್ಪ್ರೆಷನ್ಗಳನ್ನು ನೋಡೋದಕ್ಕೆ ಕೂಡ ತುಂಬ ಖುಷಿಯಾಗುತ್ತೆ. ಯಾರಾದರೂ ಡೋರ್ ಬೆಲ್ ಒತ್ತಾರೆ ಅನ್ಕೊಳ್ಳಿ, ಸೆಕ್ಯೂರಿಟಿ ಗಾರ್ಡ್ ಮೋಡ್ ಆನ್ ಆಗಿಬಿಡುತ್ತೆ, ಪಟ ಪಟ ಪಟ ಪಟ ಅಂತ ಡೋರ್ ಹತ್ರ ಹೋಗ್ಬಿಟ್ಟು ಯಾರು ಬಂದಿದ್ದಾರೆ ಅಂತ ನೋಡುವಂತಹ ಒಂದು ಕ್ಯೂರಿಯಾಸಿಟಿ ಇವಕ್ಕೆ ಇರುತ್ತೆ. ಹಾಗೆ ತಿನ್ನೋವಾಗ ನಿಮ್ಮ ಹತ್ರ ಬಂದು ಕ್ಯೂಟ್ ಆಗಿರುವಂತಹ ಒಂದು ಫೇಸನ್ನು ಹಾಕೊಂಡು ಕೂತ್ಕೊಳ್ಳುತ್ತೆ. ನಾನು ರೀಸೆಂಟಾಗಿ ಒಂದು ಇನ್ಸಿಡೆಂಟನ್ನು ಹೇಳಬೇಕು. ನಾನು ರೀಸೆಂಟಾಗಿ ನನ್ನ ರಿಲೇಟಿವ್ ಒಬ್ಬರ ಮನೆಗೆ ಹೋಗಿದ್ದಾಗ ಅವ್ರ ಮನೆಯಲ್ಲಿ ಒಂದು ಪೆಟ್ ನಾಯಿ ಇದೆ, ಅದರ ಹೆಸರು ಗಣಿ ಅಂತ. ಸೊ ಆ ನಾಯಿ ಏನು ಮಾಡ್ತಿತ್ತು, ಈ ಹಬ್ಬ ಇದ್ದಿದ್ರಿಂದ ಅವ್ರು ನಮಗೆ ತಿನ್ನೋದಕ್ಕೆ ಅಂತ ಒಂದಷ್ಟು ತಿಂಡಿಗಳನ್ನು ಕೊಟ್ಟಿದ್ರು. ಅದು ನಾವು ತಿಂತಾ ಇದ್ದನ್ನು ನೋಡಿ ನಮ್ಮ ಹತ್ರನೇ ಬಂದು ಬೊಗಳೋದಕ್ಕೆ ಶುರು ಮಾಡ್ತು. ಯೂಶ್ವಲಿ ಅದು ಬೊಗಳೋದೇ ಇಲ್ಲ, ಯಾವಾಗಲೂ ಯಾರನ್ನ ನೋಡಿದ್ರು ಬೊಗಳದೇ ಇರೋ ನಾಯಿ ಸಡನ್ ಆಗಿ ನಾವು ತಿಂತಾ ಇರೋದನ್ನು ನೋಡಿ ಬೊಗಳೋದಕ್ಕೆ ಶುರು ಮಾಡ್ತು. ನಾವು ಬಾಯಿಗೆ ಹಾಕೊಂಡಿದ ತಕ್ಷಣ ಅದು ಬೊಗಳುತ್ತಿತ್ತು, ನಾವು ಏನಾದರೂ ತಿನ್ನೋದನ್ನು ಬಾಯಿಗೆ ಹಾಕಿದ ತಕ್ಷಣ ಅದು ಕೂಡ ಬೊಗಳೋದಕ್ಕೆ ಶುರು ಮಾಡ್ತಿತ್ತು. ಯಾಕೆ ಇದು ಹೀಗೆ ಮಾಡ್ತಿದೆ ಅಂತ ನೋಡಿದಾಗ ಅದು ನಮಗೆ ಕೊಟ್ಟಂತಹ ರವೆ ಉಂಡೆ ಬೇಕು ಅಂತ ಕೇಳ್ತಾ ಇತ್ತು. ಅದರ ಲ್ಯಾಂಗ್ವೇಜ್ ನೋಡ್ರಿ ಎಷ್ಟು ಚೆನ್ನಾಗಿ ಅದು ಕನ್ವೇ ಮಾಡ್ತಿತ್ತು ಅಂತಂದರೆ, ನೀವು ತಿಂತಾ ಇರುವಂತಹ ರವೆ ಉಂಡೆನ ನನಗೂ ಕೊಡಿ ಅಂತ ಅದು ಕನ್ವೇ ಮಾಡ್ತಾ ಇತ್ತು. ಅಥವಾ ನಾವು ಏನೇ ತಿಂದ್ರು ಅದನ್ನ ನನಗೂ ಕೊಡಿ ಅಂತ ಬಂದು ನಮ್ಮ ಹತ್ರ ನಿಂತ್ಕೊಂಡು ಬೊಗಳ್ತಾ ಕ್ಯೂಟ್ ಆಗಿರುವಂತಹ ಒಂದು ಫೇಸ್ ಅನ್ನ ಮಾಡ್ತಾ ಇತ್ತು. ಹಾಗೆ ನಾವೇನಾದ್ರೂ ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅಂತಂದ್ರೆ ಅದನ್ನ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಹುಡುಕ್ಬೇಕೋ ಗೊತ್ತಾಗಲ್ಲ, ಒಂದು ಹೈಡ್ ಅಂಡ್ ಸೀಕ್ ಆಟಾನೇ ಆಗೋಗ್ಬಿಡುತ್ತೆ. ಹಾಗೆ ಒಂದು ಸಂದೇಶ ಬಂದಿದೆ, ಶ್ರೀನಿವಾಸ್ ಅವರು ಮಹಾಲಕ್ಷ್ಮೀಪುರಂನಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಇದು ಒಂದು ರಿಯಲ್ ಇನ್ಸಿಡೆಂಟ್ ಮೇಡಮ್. ಅವ್ರು ಕೆಲಸ ಮಾಡುವಂತಹ ಜಾಗದಲ್ಲಿ ಒಂದು ಪಪ್ಪಿ ಇತ್ತಂತೆ, ಅದನ್ನ ಒಂದು ಲ್ಯಾಬ್ ಟೆಕ್ನಿಷಿಯನ್ ತಗೊಂಡು ಹೋಗಿ ಸಾಕಿದ್ರಂತೆ. ಎಷ್ಟೋ ವರ್ಷದ ನಂತರ ಅವರು ಅವರನ್ನ ಭೇಟಿಯಾದಾಗ ಅವರು ತುಂಬ ಬೇಜಾರು ಮಾಡಿಕೊಂಡು ಅಳೋದಕ್ಕೆ ಶುರು ಮಾಡಿಬಿಟ್ರಂತೆ. ಯಾಕಂದರೆ ಅವರು ತಗೊಂಡೋಗಿ ಸಾಕ್ತಂತಹ ನಾಯಿ ಇತ್ತಲ್ಲ, ಒಂದು ವಿಷಕಾರಿ ಹಾವು ಜೊತೆ ಹೊಡೆದಾಡಿ ಅವರನ್ನ ರಕ್ಷಿಸೋದಕ್ಕೆ ಅದೇ ಸತ್ತು ಇತ್ತಂತೆ. ಪಾಪ ಅಲ್ಲ, ಎಷ್ಟು ಮುಗ್ಧ ಜೀವಿ ನೋಡಿ. ಅದಕ್ಕೆ ತನ್ನ ಸಾಹುಕಾರ ಸಾಕಿದ ಯಜಮಾನನನ್ನ ಕಾಪಾಡುವಂತಹ ಜವಾಬ್ದಾರಿ ಹೊತ್ತಿದೆ ಅದು ತಲೆನಲ್ಲಿ ಅಂತಂದರೆ, ನಿಜವಾಗ್ಲೂ ಈ ಒಂದು ಪ್ರೀತಿನೇ ಅನ್ಕಂಡೀಷನಲ್ ಲವ್ ಅಂತ ಕರೀತಾರೆ. ಶ್ರೀನಿವಾಸ್ ಅವರು ಮಹಾಲಕ್ಷ್ಮೀಪುರಂನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ನಮಸ್ಕಾರ ಆಕಾಶವಾಣಿ, ನನ್ನ ನಾಯಿಗೆ ಡ್ಯಾನಿ ಅಂತ ಹೆಸರಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಯಲ್ಲಪ್ಪ ಯಾದವ್ ಅವರು, ರಾಯಚೂರು ಜಿಲ್ಲೆಯಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೆ ಒಂದು ಗೀತೆ ಮೂಡಿ ಬರ್ತದೆ. ಈ ಒಂದು ಗೀತೆಯನ್ನು ಕೇಳಿ ಬೇಗ ವಾಪಸ್ ಬನ್ನಿ. ಇನ್ನಷ್ಟು ಮಾತಾಡೋಣ ಇಂಟರ್ನ್ಯಾಷನಲ್ ಡಾಗ್ ಡೇ ಬಗ್ಗೆ.

ಸಮಯ ಆಗಿದೆ 7:28. ಇವತ್ತು ಇಂಟರ್ನ್ಯಾಷನಲ್ ಡಾಗ್ ಡೇ ಆಗಿರೋದ್ರಿಂದ ಇವತ್ತು ಒಂದು ಒಂದು ಮೆಸೇಜನ್ನು ತಗೊಳ್ಬೇಕು ಅಂತಂದರೆ, ಒಂದು ನಾಯಿ ಅನ್ನೋದು ಮನೆಗೆ ಕರೆದುಕೊಂಡು ಬಂದಾಗ ಸಾಧ್ಯವಾದರೆ ಅಡಾಪ್ಷನನ್ನು ಅವಕಾಶ ಕೊಡಿ, ಅಡಾಪ್ಟ್ ಮಾಡ್ಕೊಳ್ಳಿ ನಾಯಿಗಳನ್ನು. ನೆರಳಿಲ್ಲದೆ ಮನೆ ಇಲ್ಲದೆ ಸಾಕಷ್ಟು ನಾಯಿಗಳು ಬೀದಿನಲ್ಲಿ ಇರ್ತವೆ, ಒಂದು ಪ್ರೀತಿಯ ಮನೆಗಾಗಿ ಕಾಯ್ತಾ ಇರುತ್ತೆ. ನಿಮ್ಮ ಒಂದು ಡಿಸಿಷನ್ ಬಹುಶಃ ಅವರ ಒಂದು ಜೀವನವನ್ನು ಬದಲಾಯಿಸಬಹುದು. ಯಾವುದಾದ್ರೂ ಒಂದು ಸಾಧ್ಯವಾದರೆ, ನೀವು ಮನೆಗೆ ಕರ್ಕೊಂಬಂದಿಟ್ಕೋಬೇಕು ಅಂತೆಲ್ಲ, ಸಾಧ್ಯವಾದರೆ ಅದಕ್ಕೆ ಊಟನೋ ನೀರೋ ಏನೋ ಒಂದು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ. ನಮಗೆ ಈ ನಾವು ಸಾಕುವಂತಹ ನಾಯಿ ಜೀವನದ ಒಂದು ಭಾಗ ಆಗಿರ್ಬೋದು, ಆದರೆ ನಾಯಿಗಳಿಗೆ ನಾವೇ ಅದರ ಇಡೀ ಪ್ರಪಂಚ ನಾವೇ ಆಗಿರ್ತೀವಿ. ಅದಕ್ಕೆ ಅವರಿಗೋಸ್ಕರ ಒಂದು ಸ್ವಲ್ಪ ಕೇರ್ ಮಾಡಿ, ಒಂದು ಸ್ವಲ್ಪ ಒಳ್ಳೆಯ ಆಹಾರ ಕೊಡಿ, ಪ್ರೀತಿ ಕೊಡಿ. ಅವು ಕೂಡ ಖಂಡಿತ ನೀವು ಬರೀ 1% ಪ್ರೀತಿ ಕೊಟ್ಟರೆ ಅವು 100% ಪ್ರೀತಿಯನ್ನು ವಾಪಸ್ ಕೊಡುತ್ತೆ. ಸೊ ಬಾಲ ಅಲ್ಲಾಡಿಸ್ತಾ ನಮ್ಮ ಜೀವನಕ್ಕೆ ಸಂತೋಷ ತರುವಂತಹ, ಮಾತಿಲ್ಲದೆ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ, ನಮ್ಮನ್ನು ಯಾವಾಗಲೂ ಅನ್ಕಂಡೀಷ್ನಲ್ ಆಗಿ ಯಾವುದೇ ರೀತಿ ಕಂಡೀಷನ್ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರೀತಿ ಮಾಡುವಂತಹ ಪ್ರತಿಯೊಂದು ಪುಟ್ಟ ನಾಯಿಗೂ, ಪ್ರತಿಯೊಂದು ಮುದ್ದು ನಾಯಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಡಾಗ್ಸ್ ಡೇ ಅಂತ ಹೇಳ್ತಾ, ಯಾರೆಲ್ಲ ನೀವು ಮನೆಯಲ್ಲಿ ಸಾಕ್ತಾ ಇದ್ದೀರಾ ನಿಮಗೆ ಹ್ಯಾಟ್ಸ್ ಆಫ್. ನಿಮ್ಮ ಈ ಒಂದು ಏನಂತಾರೆ, ಈ ಒಂದು ಬುದ್ಧಿ, ಈ ಒಂದು ಪ್ರೀತಿ, ವಿಶ್ವಾಸ ಎಲ್ಲ ನಾಯಿಗಳ ಮೇಲೆ ಇರಲಿ ಅಂತ ಹೇಳ್ತಾ, ಹಾಗೆ ಸಾಕಬೇಕು ಅಂತ ಅಂದ್ಕೊಂಡಿರೋರು ಕೂಡ ಪ್ರಯತ್ನವನ್ನು ಮಾಡಿ, ಖಂಡಿತ ನೀವು ಕೂಡ ಸಾಕಬಹುದು ಅಂತ ಹೇಳ್ತಾ, ಇವತ್ತಿನ ಸನ್ಸೆಟ್ ಸುರುವಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ರಿ, ಸಂದೇಶ ಕಳಿಸಿರುವಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಹೋಗೋದಕ್ಕಿಂತ ಮುಂಚೆ ಒಂದು ದೊಡ್ಡ ಸಂದೇಶ ಬಂದಿದೆ. ಸೋಮನಾಥ್ ಮತ್ತು ಕಲ್ಪಶ್ರೀ ಅವರು ಗುರುಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಒಂದು ನಾಯಿನ ಸಾಕಿದ್ವು ಮೇಡಮ್, ಇಲ್ಲೇ ಲೋಕಲ್ ಬ್ರೀಡ್ ಅದು, ಅದಕ್ಕೆ ಟೈಗರ್ ಅಂತ ಹೆಸರಿಟ್ಟಿದ್ವಿ. ಹೆಸರಿಗೆ ತಕ್ಕ ಹಾಗೆ ಕಾರ್ಯಚಟುವಟಿಕೆಯಲ್ಲಿ ಕೂಡ ತೊಡಗಿತ್ತದು. ಹಳ್ಳಿಯಲ್ಲಿ ನಮ್ಮದೇ ಆದಂತಹ ಒಂದು ಪುಟ್ಟ ಗೂಡು ಕಟ್ಟಿದೆ ಮತ್ತು ಊರ ಮುಂದೆ ಕಣ ಇದೆ. ನಮ್ಮ ಗೋಶಾಲೆ ಹತ್ತಿರವೇ ಆಗಲಿ, ನಮ್ಮ ಕಣಕ್ಕಾಗಲಿ ಯಾರೂ ಪ್ರವೇಶ ಮಾಡುವ ಹಾಗೆ ಇರಲಿಲ್ಲ ಅದರ ಕೈಯಲ್ಲಿ. ದಿನ ಕಳೆದಂತೆ ಬಹಳ ಸ್ಟ್ರಾಂಗ್ ಆದ್ದರಿಂದ 25 ಕಿಲೋಮೀಟರ್ ದೂರಕ್ಕೆ ಅದನ್ನು ನಾನು ಬಿಟ್ಟು ಬಂದೆ. ಒಂದು ವಾರದಲ್ಲಿ ವಾಪಸ್ ನಮ್ಮೂರಿಗೆ ಮತ್ತೆ ಬಂದು ಸೇರಿಬಿಡ್ತು. ಇನ್ನೇನು ಮಾಡೋದು ಅಂತ ಹೇಳಿ ಮತ್ತೆ ಸಾಕಾಣಿಕೆಯನ್ನು ಶುರು ಮಾಡಿದೆ. ಕೆಲವೊಂದು ತಿಂಗಳ ನಂತರ ಒಂದು ಕುರಿಯನ್ನು ಕಚ್ಚಿತ್ತು ಅಂತ ಹೇಳಿ ನಾನು ದಂಡವನ್ನು ಕಟ್ಟಬೇಕಾಗಿತ್ತು. ಇಂತಹ ಸಂದರ್ಭ ಕೂಡ ಉಂಟಾಯಿತು. ಆಗ ನಾನು ನಿರ್ಧಾರ ಮಾಡಿದೆ, ಇನ್ನೂ 60 ಕಿಲೋಮೀಟರ್ ದೂರಕ್ಕೆ ಬಿಟ್ಟು ಬರಬೇಕು, ಬಂದೆ ಎಲ್ಲಾದರೂ ಇರು, ಹೇಗಾದರೂ ಇರು, ಚೆನ್ನಾಗಿರು ಅಂತ ಬೇಡ್ಕೊಳ್ತೇವೆ. ಆದರೂ ನನಗೆ ಒಂದು ವಿಷಯ ಬಹಳ ಯೋಚಿಸಲು ಅನುವು ಮಾಡುತ್ತೆ, ಅದೇನೆಂದರೆ ಕಳ್ಳ ಬೆಕ್ಕನ್ನು ಮನೆಯಲ್ಲಿ ಇಟ್ಕೊಳ್ತೀವಿ, ನಿಯತ್ತಿನ ನಾಯಿಯನ್ನು ಬೀದಿಲಿ ಬಿಡ್ತೀವಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಬಹಳ ಹಾರ್ಟ್ ಟಚಿಂಗ್ ಮೆಸೇಜ್ ಅಂತ ಹೇಳ್ಬೋದು. ಸೊ 25 ಕಿಲೋಮೀಟರ್ ದೂರದಲ್ಲಿ ನಾಯಿನ ಬಿಟ್ಟರು, ಅದು ಹುಡ್ಕೊಂಡು ಬಂದಿದೆ ಅಂತಂದರೆ ನಿಜವಾಗ್ಲೂ ಎಷ್ಟು ಒಂದು ಲಾಯಲ್ಟಿ ಇರಬೇಕು ಆ ಒಂದು ಶ್ವಾನಕ್ಕೆ, ಆ ಒಂದು ನಾಯಿಗೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಂದೇಶಕ್ಕೆ. ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಕೇಳ್ತಾರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಸವಿ ಸವಿ ನೆನಪು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್, ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುದ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್, ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆಯಿದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ ಚಂಪಾರಣ್ನ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು, ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವರ್ಷಗಳೊಳಗೆ ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು 25% ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ಧಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು ಪ್ರಪಂಚದಾದ್ಯಂತ ಆಹಾರ ಭದ್ರತೆಗೆ ಅಪಾಯ ಉಂಟು ಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟ್ರೀಯ ಒಪ್ಪಂದದಡಿ ICERD ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ICERD ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 4ನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್, ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡೂ ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಒಲವಿನ ಆಲಾಪ ಕಾರ್ಯಕ್ರಮ. ನಾನು ನಿಮ್ಮ ಜೊತೆಯಾಗಿದ್ದೀನಿ ಈ ಹೊತ್ತಲ್ಲಿ ನಿಮ್ಮ ಆರ್ಜೆ ರಮ್ಯ. ಕೋಪ ಅಂದ ತಕ್ಷಣ ನಮಗೆ ನೆನಪಾಗುವುದು ಕೆಂಡ ಕಾರುವಂತ ಮಾತುಗಳು, ಹೊಡೆಯುವಂತ ಸಂಬಂಧಗಳು. ಆದರೆ ಪ್ರೀತಿ ಮಾಡುವವರ ನಡುವೆ ಬರುವಂತ ಕೋಪಕ್ಕೆ ಒಂದು ಸುಂದರವಾದ ಅರ್ಥ ಇದೆ, ರೂಪ ಇದೆ. ಅದು ಪ್ರೀತಿನ ಮುರಿಯೋದಲ್ಲ, ಬದಲಿಗೆ ಮತ್ತಷ್ಟು ಗಟ್ಟಿ ಮಾಡುವಂತದ್ದು. ಇವತ್ತಿನ ಒಂದು ಗಂಟೆಯ ಈ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯ ಮುನಿಸು, ಮುದ್ದಾದ ಕೋಪ, ಅದರಲ್ಲಿರುವ ಅನುಬಂಧದ ಬಗ್ಗೆ ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು 101.3 ಕನ್ನಡ ಕಾಮ.

ಹಾಗೆಯಲ್ಲಿ ಕೋಪ ಹೇಗಿರಬೇಕು ಗೊತ್ತಾ? ಅದು ಕ್ಷಣಿಕವಾಗಿರಬೇಕು. ಬೆಳಗಿನ ಹುಲ್ಲಿನ ಮೇಲಿನ ಇಬ್ಬನಿಯಂತೆ ಬಂದಷ್ಟೇ ವೇಗವಾಗಿ ಕರಗಿ ಹೋಗ್ಬೇಕು. ಪ್ರೀತಿಯಲ್ಲಿ ಬರುವ ಕೋಪದಲ್ಲಿ ಕಾಳಜಿ ಇರುತ್ತೆ ಹೊರತು ಅಹಂ ಈಗೋ ಇರೋದಿಲ್ಲ. ನಾನು ಗೆಲ್ಲಬೇಕು, ಅವರು ಸೋಲಬೇಕು ಅನ್ನೋದು ಅಹಂ. ನಮ್ಮ ಪ್ರೀತಿ ಗೆಲ್ಲಬೇಕು, ನಮ್ಮಿಬ್ಬರ ನೋವು ಕಡಿಮೆ ಆಗಬೇಕು ಅನ್ನೋದು ನಿಜವಾದ ಪ್ರೀತಿಯ ಕೋಪ. ನಿಜವಾದ ಪ್ರೀತಿಯಲ್ಲಿ ಕೋಪ ಬಂದಾಗ ಮಾತುಗಳು ಕಡಿಮೆ ಆಗಬಹುದು, ಆದರೆ ಗೌರವ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ. ಪ್ರೀತಿಯ ಕೋಪದಲ್ಲಿ ಎಷ್ಟೇ ಮುನಿಸಿಕೊಂಡ್ರೂ ಅವರು ಊಟ ಮಾಡಿದಾರ ಅನ್ನೋ ಕಾಳಜಿಯ ತುಡಿತ ಒಳಗಡೆ ಬೇಯುತ್ತಲೇ ಇರುತ್ತೆ. ಕೋಪ ವ್ಯಕ್ತಿಯ ಮೇಲಲ್ಲ, ಆ ಪರಿಸ್ಥಿತಿಯ ಮೇಲಷ್ಟೇ ಇರುತ್ತೆ ಅಲ್ವೇ?

ಬರುವುದು ಸಹಜ, ಆದ್ರೆ ಆ ಕೋಪವನ್ನ ಕರಗಿಸೋದು ಹೇಗೆ? ಪ್ರೀತಿಯಲ್ಲಿನ ಕೋಪಕ್ಕೆ ದೊಡ್ಡ ದೊಡ್ಡ ಸಂಧಾನಗಳೇನು ಬೇಕಿಲ್ಲ. ಒಂದು ಚಿಕ್ಕ ಸಾರಿ, ಕಣ್ಣಲ್ಲೇ ಕ್ಷಮೆ ಕೇಳೋ ಒಂದು ನೋಟ, ಸಣ್ಣದೊಂದು ಪ್ರೀತಿಯ ಅಪ್ಪುಗೆ, ಇವಿಷ್ಟೇ ಸಾಕು ಎಂತಹ ದೊಡ್ಡ ಕೋಪವನ್ನಾದ್ರೂ ಮಂಜಿನಂತೆ ಕರಗಿಸೋದಕ್ಕೆ. ನಿಜ ತಾನೇ?

ಚನ್ನಪ್ಪ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ಇದು 101.3 ಕನ್ನಡ ಕಾಮನಬಿಲ್ಲು. ಕೋಪದಲ್ಲಿದ್ದಾಗ ಒಬ್ಬರು ಗಟ್ಟಿಯಾಗಿ ಮಾತಾಡಿದ್ರೆ ಇನ್ನೊಬ್ಬರು ಮೌನವಾಗಿದ್ದು ತಾಳ್ಮೆ ವಹಿಸೋದು ಪ್ರೀತಿಯ ಲಕ್ಷಣ. ನನ್ನ ಕೋಪಕ್ಕಿಂತ ನಿನ್ನ ಪ್ರೀತಿಯೇ ನನಗೆ ದೊಡ್ಡದು ಅಂತ ಒಪ್ಪಿಕೊಳ್ಳುವ ಕ್ಷಣದಲ್ಲೇ ಆ ಕೋಪಕ್ಕೆ ಸೋಲಾಗತ್ತೆ, ಪ್ರೀತಿಗೆ ಗೆಲುವಾಗತ್ತೆ. ಆ ಕ್ಷಣ ಯಾವಾಗಲೂ ಪ್ರೇಮಿಗಳ ಜೀವನದಲ್ಲಿ ಬರ್ತಾನೆ ಇರಬೇಕು. ಆಗಲೇ ಪ್ರೀತಿ ಇನ್ನಷ್ಟು ಮಗದಷ್ಟು ಗಟ್ಟಿಯಾಗುತ್ತಾ ಹೋಗೋದು.

ಪ್ರೀತಿಯಲ್ಲಿ ಕೋಪ ಇರಬೇಕು, ಯಾಕಂದ್ರೆ ಕೋಪವಿಲ್ಲದ ಜಾಗದಲ್ಲಿ ಹಕ್ಕನ್ನ ಚಲಾಯಿಸೋದಕ್ಕಾಗ್ಲಿ ಅತಿಯಾದ ಪ್ರೀತಿಯಾಗ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಕೋಪ ಪ್ರೀತಿಯನ್ನ ಮುರಿಯುವಂತಿರಬಾರದು, ಬದಲಿಗೆ ಪ್ರೀತಿಯ ಆಳವನ್ನ ತೋರಿಸುವಂತಿರಬೇಕು. ಕೋಪವನ್ನ ಹಿಡಿದಿಟ್ಕೊಳ್ಬಾರದು. ಪ್ರೀತಿ ಮಾಡುವವರ ಬಳಿ ಸೋಲುವುದರಲ್ಲಿ ಒಂದು ಸುಂದರ ಗೆಲುವಿರುತ್ತೆ. ಇವತ್ತೇ ಈ ಕ್ಷಣವೇ ನಿಮ್ಮ ಸಂಗಾತಿ ನಿಮ್ಮ ಮೇಲೇನಾದ್ರೂ ಮುನಿಸ್ಕೊಂಡಿದ್ರೆ ತಡ ಮಾಡದೆ ಒಂದು ಕರೆ ಮಾಡಿ, ಇಲ್ಲವೇ ಒಂದು ಸಣ್ಣ ಮೆಸೇಜ್ ಕಳುಹಿಸಿ. ನಿನ್ನ ಕೋಪಕ್ಕಿಂತ ನಂಗ್ ನೀನೇ ಮುಖ್ಯ ಅಂತ ಹೇಳ್ ನೋಡಿ. ಆ ಮುನಿಸು ಕ್ಷಣದಲ್ಲೇ ಮಾಯವಾಗತ್ತೆ.

0: ಮೈ ಡಿಯರ್ಸ್, ವಾಟ್ ಡಾರ್ಲಿಂಗ್ ವಾಟ್ ಯು ಸೇ.
1: ಗಟ್ಟಿಯಾಗಿ ಕಿರುಚಾಡುವ ಕೋಪಕ್ಕಿಂತ ಪ್ರೀತಿಯಲ್ಲಿ ಅತ್ಯಂತ ಅಪಾಯಕಾರಿ ಅಂತ ಹೇಳಿದ್ರೆ ಅದು ಮೌನ. ನನ್ ಮೇಲೆ ಕೋಪ ಅಂತ ಕೇಳಿದ್ರೆ ನನಗೇನು ಕೋಪ ಇಲ್ಲ ಅಂತ ಮುಖ ತಿರುಗಿಸ್ಕೊಂಡು ಕೂರೋ ಆ ಮೌನ ಇದೆಯಲ್ಲ, ಅದು ಸಾವಿರ ಮಾತುಗಳಿಗಿಂತ ದೊಡ್ಡದು. ಆ ಮೌನದಲ್ಲಿ ನೀನು ನನ್ನನ್ನು ಸಮಾಧಾನ ಮಾಡು ಅನ್ನೋ ಅಂತ ಹಕ್ಕು ಹಠ ಎರಡು ಅಡಗಿರುತ್ತೆ.

ನಿಮ್ ಸಂಗಾತಿ ಕೋಪ ಮಾಡ್ಕೊಂಡಿದ್ದಾರಾ ಅಥವಾ ಮೌನವಾಗಿದ್ದಾರಾ? ಹಾಗಾದ್ರೆ ಆ ಕೋಪನ ಹೇಗ್ ತಣಿಸ್ತೀರಾ? ಸಣ್ಣ ಸಣ್ಣ ಚೇಷ್ಟೆಗಳು, ಪ್ರೀತಿಯ ನಡೆಗಳು ಸಾಕಷ್ಟೆ. ಅವರ ನೆಚ್ಚಿನ ಕಾಫಿ, ಚಾಕ್ಲೇಟ್, ಅಡುಗೆನ ಮಾಡಿಕೊಟ್ಟು ಪ್ಲೀಸ್ ಅಂದ್ರೆ ಆ ಕೋಪ ಅರ್ಧ ಅಲ್ಲೇ ಕರಗೋಗಿರುತ್ತೆ. ಪದಗಳಿಂದ ಹೇಳಲಾಗದ್ದನ್ನ ಕಣ್ಣುಗಳು ಹೇಳತ್ವಂತೆ. ಹಾಗಾಗಿ ಒಂದು ಪ್ರಾಮಾಣಿಕ ನೋಟ ಬಿಡಿ, ಚೆನ್ನಾಗಿರುತ್ತೆ. ಅವರು ಮೌನವಾಗಿದ್ದಾಗ ನೀವು ಅವರ ಪಕ್ಕದಲ್ಲೇ ಸುಮ್ಮನೆ ಕುಳಿತು ಕೈ ಹಿಡಿದುಕೊಂಡ್ರೆ ಆ ಸ್ಪರ್ಶದಲ್ಲೇ ನಾನಿದ್ದೇನೆ ಎಂಬ ಭರವಸೆ ಸಿಗುತ್ತೆ. ಕೋಪವನ್ನ ಗೆಲ್ಲೋದಕ್ಕೆ ತರ್ಕ, ಲಾಜಿಕ್ ಬೇಕಾಗಿಲ್ಲ, ಬರೀ ಪ್ರೀತಿಯ ಭಾವನೆ, ಎಮೋಷನ್ಸ್ಗಳು ಸಾಕು.

ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ. ನಿಮ್ಮ ಮುದ್ದಾದ ಕೋಪ ಕೂಡ ಕರಗಿ ಹೋಗಿದೆ ಅಂತ ಭಾವಿಸ್ತೀನಿ. ಹಾಡು ಮಾತು ಎರಡೂ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಕೇಳ್ತಾನೆ ಇರಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಸಮಯ ಆಗಿದೆ 9:15 ಕೇಳ್ತಾ ಇದ್ರ FM ರೈನ್ಬೋ 101.3 MHz.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026. ಇಂದಿನ ಜಗತ್ತು ಬಂಡವಾಳ ಅಥವಾ ತಂತ್ರಜ್ಞಾನಕ್ಕಾಗಿ ಸ್ಪರ್ಧಿಸುವಷ್ಟೇ ಪ್ರಮಾಣದಲ್ಲಿ ಖನಿಜಗಳ ಲಭ್ಯತೆಗಾಗಿಯೂ ಸ್ಪರ್ಧಿಸುತ್ತಿದೆ. ಉಕ್ಕು, ಸಿಮೆಂಟ್, ವಿದ್ಯುತ್, ಎಲೆಕ್ಟ್ರಾನಿಕ್ಸ್, ಸಾರಿಗೆ ಮತ್ತು ರಕ್ಷಣೆ ಇವೆಲ್ಲವೂ ಭೂಮಿಯಿಂದ ಹೊರತೆಗೆಯುವ ಸಂಪನ್ಮೂಲಗಳಿಂದಲೇ ಪ್ರಾರಂಭವಾಗುತ್ತವೆ. ಆದ್ದರಿಂದ ಈ ಸಂಪನ್ಮೂಲಗಳ ಸ್ಥಿರ ಮತ್ತು ನ್ಯಾಯಯುತ ವಿತರಣೆಯು ರಾಷ್ಟ್ರೀಯ ಭದ್ರತೆ ಮತ್ತು ದೈನಂದಿನ ಜೀವನೋಪಾಯವೆರಡನ್ನೂ ರೂಪಿಸುತ್ತದೆ. ಭಾರತದಲ್ಲಿ ಗಣಿಗಾರಿಕೆಗಳನ್ನು ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026 ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಈ ವಲಯಕ್ಕೆ ಏಕರೂಪದ ಮತ್ತು ಸಮತೋಲಿತ ಆರ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ತಿದ್ದುಪಡಿ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರವು ವಿಧಿಸಿದ ಷರತ್ತುಗಳ ಒಳಗೆ ಹೊರತುಪಡಿಸಿ ರಾಜ್ಯ ಸರ್ಕಾರಗಳು ಖನಿಜ ಹಕ್ಕುಗಳು ಮತ್ತು ಖನಿಜವನ್ನು ಹೊಂದಿರುವ ಭೂಮಿಯ ಮೇಲೆ ಹೊಸ ತೆರಿಗೆಗಳನ್ನು ವಿಧಿಸುವಂತಿಲ್ಲ.

ಭಾರತದ ಖನಿಜ ಸಂಪತ್ತು ಕೆಲವು ರಾಜ್ಯಗಳಲ್ಲಿದ್ದರೂ ಇಡೀ ರಾಷ್ಟ್ರೀಯ ಅರ್ಥವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ಇದು ಇದರ ತೆರಿಗೆ ಸೌಲಭ್ಯವನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯವನ್ನಾಗಿ ಮಾಡುತ್ತದೆ. ನಿಯಂತ್ರಣವಿಲ್ಲದ ಮತ್ತು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವ ತೆರಿಗೆಗಳು ಗಣಿಗಾರಿಕೆಯ ಲಾಭದಾಯಕತೆಯನ್ನು ನಿರಂತರವಾಗಿ ಕುಗ್ಗಿಸುತ್ತಿದ್ದು ಉದ್ಯಮ ಮತ್ತು ಮನೆ ಬಳಕೆಯ ವೆಚ್ಚಗಳನ್ನು ಹೆಚ್ಚಿಸುತ್ತಿವೆ. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ಖನಿಜಗಳ ತೆರಿಗೆ ವಿಧಿಸುವಿಕೆಯಲ್ಲಿ ಮುನ್ಸೂಚನೆ, ಏಕರೂಪತೆ ಮತ್ತು ವೈಚಾರಿಕತೆಯನ್ನು ತರುವ ಮೂಲಕ ಈ ಕಳವಳಗಳನ್ನು ಪರಿಹರಿಸಲು ಶ್ರಮಿಸುತ್ತದೆ. ಹೆಚ್ಚುತ್ತಿರುವ ಜಾಗತಿಕ ಅನಿಶ್ಚಿತತೆಯು ದೇಶೀಯ ಗಣಿಗಾರಿಕಾ ವಲಯವನ್ನು ದೃಢವಾಗಿಸಿರುವುದನ್ನು ಕಡ್ಡಾಯಗೊಳಿಸುತ್ತದೆ. ಬಾಹ್ಯ ಆಘಾತಗಳಿಂದ ಪೂರೈಕೆಯನ್ನು ರಕ್ಷಿಸಲು ಸರ್ಕಾರವು ನಿರ್ಣಾಯಕ ಖನಿಜಗಳಿಗೆ ವಿಶೇಷ ಆದ್ಯತೆ ನೀಡಿದೆ. ಆಮದು ಅವಲಂಬತೆಯನ್ನು ಕಡಿಮೆ ಮಾಡಲು ಕಲ್ಲಿದ್ದಲು ವಲಯವನ್ನು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ತಾಂತ್ರಿಕವಾಗಿ ಮುನ್ನಡೆಸಲಾಗುತ್ತಿದೆ. ಸಮರ್ಥನೀಯ ಮತ್ತು ಮುನ್ಸೂಚಿಸಬಹುದಾದಂತಹ ತೆರಿಗೆ ವ್ಯವಸ್ಥೆಯು ಇವೆರಡಕ್ಕೂ ಪೂರ್ವಾಪೇಕ್ಷಿತವಾಗಿದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆಯ ಮೇಲೆ ಸುಮಾರು 14 ತೆರಿಗೆಗಳು, ಶುಲ್ಕಗಳು ಮತ್ತು ದರಗಳನ್ನು ವಿಧಿಸುತ್ತವೆ. ಇವುಗಳಲ್ಲಿ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಡಿಎಂಎಫ್ ಪಾವತಿಗಳು, ಜಿಎಸ್ಟಿ ಮತ್ತು ಸಾರಿಗೆ ಶುಲ್ಕ ಸೇರಿವೆ. ಕೆಲವು ರಾಜ್ಯಗಳು ಹೆಚ್ಚುವರಿಯಾಗಿ ಖನಿಜಯುಕ್ತ ಭೂಮಿಯ ಮೇಲೆಯೂ ತೆರಿಗೆ ವಿಧಿಸಲು ಪ್ರಾರಂಭಿಸಿವೆ. ಕೆಲವು ಪ್ರಕರಣಗಳಲ್ಲಿ ಇದು 20% ಹೆಚ್ಚಾಗಿದೆ. ಈ ಕಾಯ್ದೆಯು ಈ ವಲಯದ ಮೇಲಿನ ಸಂಚಿತ ಮತ್ತು ಅಪರಿಮಿತ ಹೊರೆಯನ್ನು ಪರಿಹರಿಸುತ್ತದೆ. ಗ್ರಾಫೈಟ್ನಂತಹ ನಿರ್ಣಾಯಕ ಖನಿಜಗಳು ಮತ್ತು ಯುರೇನಿಯಂನಂತಹ ಪರಮಾಣು ಖನಿಜಗಳ ಮೇಲೆಯೂ ತೆರಿಗೆಗಳು ವಿಸ್ತರಿಸುತ್ತವೆ. ಹೆಚ್ಚಿನ ತೆರಿಗೆಗಳು ಈ ಕಾರ್ಯತಂತ್ರದ ಖನಿಜಗಳನ್ನು ಹೊರತೆಗೆಯುವುದನ್ನು ಲಾಭದಾಯಕವಲ್ಲದ ಉದ್ಯಮವಾಗಿ ಮಾಡುತ್ತವೆ. ರಾಜ್ಯಗಳಾದ್ಯಂತ ಇರುವಂತಹ ವಿಭಿನ್ನ ದರಗಳು ಈ ವಲಯದೊಳಗೆ ಅಸಮಾನತೆಯನ್ನು ಸೃಷ್ಟಿಸುತ್ತವೆ. ಕಾರ್ಯತಂತ್ರದ ಖನಿಜ ಯೋಜನೆಗಳನ್ನು ವಾಣಿಜ್ಯಿಕವಾಗಿ ಲಾಭದಾಯಕವಾಗಿರಿಸಲು ಸರಳೀಕರಣ ಅಗತ್ಯವಾಗಿದೆ. ಭಾರತೀಯ ಖನಿಜಗಳ ಬೆಲೆ ಆಮದು ಮಾಡಿಕೊಂಡ ಖನಿಜಗಳಿಗಿಂತ ಹೆಚ್ಚಾದಾಗ ಉಕ್ಕಿನಂತಹ ಬಳಕೆದಾರ ಉದ್ಯಮಗಳು ಕಚ್ಚಾ ವಸ್ತುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುತ್ತವೆ. ಹಣಕಾಸು ವರ್ಷ 2025-26 ಭಾರತವು 1,12,529 ಕೋಟಿ ರೂಪಾಯಿ ಮೌಲ್ಯದ ಖನಿಜಗಳನ್ನು ಆಮದು ಮಾಡಿಕೊಂಡಿದೆ. ಅದೇ ಸಮಯದಲ್ಲಿ ಹೆಚ್ಚಿನ ಬೆಲೆಯ ದೇಶೀಯ ಖನಿಜಗಳು ರಫ್ತು ಮಾರುಕಟ್ಟೆಗಳಲ್ಲಿ ಹಿನ್ನಡೆ ಅನುಭವಿಸುತ್ತವೆ. ಅಲ್ಲಿ ಕಬ್ಬಿಣದ ಅದಿರು ಒಂದೇ ಹಣಕಾಸು ವರ್ಷ 2025-26 15,136 ಕೋಟಿ ರೂಪಾಯಿ ಗಳಿಸಿತ್ತು. ಖನಿಜ ವಲಯದಲ್ಲಿ ಆತ್ಮನಿರ್ಭರ ಗುರಿಯನ್ನು ತಲುಪಲು ಈ ವೆಚ್ಚದ ಏರಿಕೆಯನ್ನು ತಡೆಯುವುದು ಅತ್ಯಗತ್ಯ. ರಾಜ್ಯಗಳ ಅತ್ಯಂತ ವಿಭಿನ್ನವಾದ ತೆರಿಗೆಗಳು ಪ್ರಾದೇಶಿಕವಾಗಿ ಖನಿಜಗಳ ವೆಚ್ಚದಲ್ಲಿ ತೀವ್ರ ವ್ಯತ್ಯಾಸವನ್ನು ಉಂಟುಮಾಡುತ್ತವೆ. ಇಂತಹ ವ್ಯತ್ಯಾಸಗಳು ಪೂರೈಕೆ ಸರಪಳಿಗಳಿಗೆ ಅಡ್ಡಿಪಡಿಸುತ್ತವೆ ಮತ್ತು ಸಾರಿಗೆ ಹಾಗೂ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಹೆಚ್ಚಿಸುತ್ತವೆ. ವಿಭಜಿತ ತೆರಿಗೆ ದರಗಳ ಅಡಿಯಲ್ಲಿ ಏಕೀಕೃತ ರಾಷ್ಟೀಯ ಖನಿಜ ಮಾರುಕಟ್ಟೆಯು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಕಾಯ್ದೆಯು ಹೆಚ್ಚಿನ ಏಕರೂಪತೆಯನ್ನು ಖಚಿತಪಡಿಸಿಕೊಳ್ಳಲು ಶ್ರಮಿಸುತ್ತದೆ. ರಾಜ್ಯಗಳು ಪ್ರಸ್ತುತ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಜಿಲ್ಲಾ ಖನಿಜ ಪ್ರತಿಷ್ಠಾನಗಳಿಗೆ ಪಾವತಿಗಳು, ಜಿಎಸ್ಟಿ ಮತ್ತು ರವಾನೆ ಶುಲ್ಕಗಳು ಸೇರಿದಂತೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕಗಳು, ದರಗಳು ಮತ್ತು ಇತರ ವಸೂಲಾತಿಗಳನ್ನು ಪೂರೈಸುತ್ತವೆ. ಇದಲ್ಲದೆ ಕೆಲವು ರಾಜ್ಯಗಳು ಖನಿಜವನ್ನು ಹೊಂದಿರುವಂತಹ ಭೂಮಿಯ ಮೇಲೆಯೂ ತೆರಿಗೆಗಳನ್ನು ವಿಧಿಸಿದ್ದು ಇದು ಸರ್ಕಾರಿ ಕಂಪನಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆಯಾಗಲು ಕಾರಣವಾಗಿದೆ. ಕೆಲವು ಪ್ರಕರಣಗಳಲ್ಲಿ ಇಂತಹ ತೆರಿಗೆಗಳು 20% ಹೆಚ್ಚಾಗಿವೆ. ಪ್ರಸ್ತುತ ಗಣಿಗಾರಿಕೆ ವಲಯದಿಂದ ಬರುವ ಆದಾಯದ ಸುಮಾರು 90% ಭಾಗವು ರಾಜ್ಯಗಳಿಗೆ ಸಿಗುತ್ತಿದೆ. ಕಳೆದ ದಶಕದಲ್ಲಿ ಒಟ್ಟು ಕಲ್ಲಿದ್ದಲು ಮತ್ತು ಕಲ್ಲಿದ್ದೇತರ ಖನಿಜ ಆದಾಯದಲ್ಲಿ ರಾಜ್ಯಗಳ ಪಾಲು ವಾಸ್ತವವಾಗಿ ಸುಮಾರು 28% ಅಂಕಗಳಷ್ಟು ಹೆಚ್ಚಾಗಿದ್ದು 2025-26 ಸುಮಾರು 114,549.28 ಕೋಟಿ ರೂಪಾಯಿಗೆ ತಲುಪಿದೆ. ಈ ಕಾಯ್ದೆಯ ಅಂಗೀಕಾರದೊಂದಿಗೆ ರಾಜ್ಯಗಳಿಗೆ ಬರುವ ಆದಾಯದಲ್ಲಿ ಯಾವುದೇ ಕಡಿತವಾಗಿಲ್ಲ. ಖನಿಜ ಉತ್ಪಾದನೆಯಿಂದ ಬರುವ ಆದಾಯದ ಸುಮಾರು 90% ರಾಜ್ಯಗಳು ಪಡೆಯುವುದನ್ನು ಮುಂದುವರಿಸುತ್ತದೆ. 2015 ಗಣಿಗಾರಿಕೆ ವಲಯದಲ್ಲಿ ಕೆಲವು ಕ್ರಮಗಳನ್ನು ತರಲಾಗಿದ್ದು ಇದನ್ನು ಪಾರದರ್ಶಕ, ಸ್ಪರ್ಧಾತ್ಮಕ ಮತ್ತು ಭವಿಷ್ಯದ ಬೇಡಿಕೆಗೆ ಉತ್ತಮವಾಗಿ ಸಜ್ಜುಗೊಳಿಸಲಾಗಿದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಗೆ 2015 ತಿದ್ದುಪಡಿ ಮಾಡಲಾಗಿದ್ದು ರಿಯಾಯಿತಿಗಳ ಸ್ವಯಂ ಪ್ರೇರಿತ ಹಂಚಿಕೆಯನ್ನು ಅಂತ್ಯಗೊಳಿಸಿತು. ರಾಷ್ಟೀಯ ನಿರ್ಣಾಯಕ ಖನಿಜ ಮಿಷನ್ಗೆ 2025 ಜನವರಿ 29 16,300 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಅನುಮೋದನೆ ನೀಡಲಾಯಿತು. ಇದರಲ್ಲಿ ಆರ್ಥಿಕ ವರ್ಷ 2030-31 2,600 ಕೋಟಿ ರೂಪಾಯಿ ಬಜೆಟ್ ಬೆಂಬಲವೂ ಸೇರಿದೆ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಮತ್ತು ರಾಷ್ಟೀಯ ಖನಿಜ ಅನ್ವೇಷಣೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಎನ್ಎಂಇಡಿಟಿ 1,200 ನಿರ್ಣಾಯಕ ಖನಿಜ ಯೋಜನೆಗಳತ್ತ ಕೆಲಸ ಮಾಡುತ್ತಿವೆ.
ಎನ್ಎಂಇಡಿಟಿ ಅನುಮೋದಿಸಿದ 3,828.52 ಕೋಟಿ ರೂಪಾಯಿ ಮೌಲ್ಯದ 777 ಯೋಜನೆಗಳಲ್ಲಿ 255 ಯೋಜನೆಗಳು ನಿರ್ಣಾಯಕ ಖನಿಜಗಳಿಗೆ ಸಂಬಂಧಿಸಿವೆ. 2025 ತಿದ್ದುಪಡಿಯು ಎನ್ಎಂಇಡಿಟಿಗೆ ವಿದೇಶದಲ್ಲಿ ಅನ್ವೇಷಣೆಯನ್ನು ಬೆಂಬಲಿಸಲು ಅನುಮತಿಸುತ್ತದೆ. ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅರ್ಜೆಂಟೀನಾದಲ್ಲಿ ವಿಶೇಷ ಲಿಥಿಯಂ ಅನ್ವೇಷಣೆ ಹಕ್ಕುಗಳನ್ನು ಪಡೆದುಕೊಂಡಿದೆ. ನಿರ್ಣಾಯಕ ಖನಿಜ ಮರು ಬಳಕೆಗಾಗಿ 1,500 ಕೋಟಿ ರೂಪಾಯಿ ಪ್ರೋತ್ಸಾಹ ಯೋಜನೆಯನ್ನು 2025 ಅಕ್ಟೋಬರ್ 2 ಪ್ರಾರಂಭಿಸಲಾಯಿತು. ಆಂಧ್ರಪ್ರದೇಶ, ಗುಜರಾತ್, ಒಡಿಶಾ ಮತ್ತು ಮಹಾರಾಷ್ಟ್ರದಲ್ಲಿ ನಿರ್ಣಾಯಕ ಖನಿಜ ಸಂಸ್ಕರಣಾ ಪಾರ್ಕ್ಗಳಿಗೆ 500 ಕೋಟಿ ರೂಪಾಯಿಯೊಂದಿಗೆ ಬೆಂಬಲ ನೀಡಲಾಗುತ್ತಿದೆ. 3 ಸತತ ಬಜೆಟ್ಗಳಲ್ಲಿ ನಿರ್ಣಾಯಕ ಖನಿಜಗಳು, ಲೇಥಿಯಂ, ಅಯಾನ್, ಬ್ಯಾಟರಿ, ತ್ಯಾಜ್ಯ ಮತ್ತು ಸಂಸ್ಕರಣಾ ಬಂಡವಾಳ ಸರಕುಗಳ ಮೇಲಿನ ಮೂಲಭೂತ ಸುಂಕವನ್ನು ತೆಗೆದುಹಾಕಲಾಗಿದೆ. ಮಹಾ ಮಿಷನ್ ಅಡಿಯಲ್ಲಿ 210 ಕೋಟಿ ರೂಪಾಯಿಯೊಂದಿಗೆ 9 ಸಂಸ್ಥೆಗಳನ್ನು ಉತ್ಕೃಷ್ಟತಾ ಕೇಂದ್ರಗಳು ಎಂದು ಹೆಸರಿಸಲಾಗಿದೆ. 2014 ಅನ್ವೇಷಣಾ ಚಟುವಟಿಕೆಯು ಸುಮಾರು 200 ಪಟ್ಟು ಬೆಳೆದಿದ್ದು ಪ್ರಸ್ತುತ 51 ಖಾಸಗಿ ಏಜೆನ್ಸಿಗಳನ್ನು ಈ ಕೆಲಸಕ್ಕಾಗಿ ಅಧಿಸೂಚಿಸಲಾಗಿದೆ. ಎನ್ಎಂಇಡಿಟಿ ಕೊಡುಗೆಯನ್ನು 3% ಹೆಚ್ಚಿಸಲಾಗಿದೆ ಮತ್ತು ನೇರ ಅನ್ವೇಷಣಾ ವೆಚ್ಚದ 1/2 ಮರುಪಾವತಿಸಲಾಗುತ್ತದೆ. ಅನ್ವೇಷಣಾ ವೆಚ್ಚದ ಮರುಪಾವತಿಯ ಗರಿಷ್ಠ ಮಿತಿಯು ಅನ್ವೇಷಣಾ ಪರವಾನಗಿ ಹೊಂದಿರುವವರಿಗೆ 20 ಕೋಟಿ ರೂಪಾಯಿ ಮತ್ತು ಸಂಯೋಜಿತ ಪರವಾನಗಿ ಹೊಂದಿರುವವರಿಗೆ 8 ಕೋಟಿ ರೂಪಾಯಿಯಾಗಿದೆ. ಜಿಎಸ್ಐ ಫೀಲ್ಡ್ ಸೀಸನ್ 2025-26 457 ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಇದರಲ್ಲಿ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜಗಳ ಮೇಲಿನ 230 ಯೋಜನೆಗಳು ಸೇರಿವೆ. ಆದರೆ ಎನ್ಎಂಇಡಿಟಿ 2024-25 62 ಮತ್ತು 2025-26 84 ಇಂತಹ ಯೋಜನೆಗಳಿಗೆ ಧನಸಹಾಯ ನೀಡಿದೆ. ಗಣಿಗಾರಿಕೆ ಗುತ್ತಿಗೆಗಳು ಈಗ 10% ಮತ್ತು ಸಂಯೋಜಿತ ಪರವಾನಗಿಗಳು 30% ಒಮ್ಮೆಯ ಪ್ರದೇಶ ವಿಸ್ತರಣೆಯನ್ನು ಪಡೆಯಬಹುದು. ಸ್ವಂತ ಬಳಕೆಯ ಗಣಿಗಳಿಂದ ಖನಿಜ ಮಾರಾಟದ ಮೇಲಿನ ಮಿತಿಯನ್ನು ತೆಗೆದುಹಾಕಲಾಗಿದೆ. ಜೊತೆಗೆ ಗುತ್ತಿಗೆಗೆ ನಿರ್ಣಾಯಕ ಕಾರ್ಯತಂತ್ರದ ಅಥವಾ ಆಳದಲ್ಲಿರುವ ಖನಿಜಗಳನ್ನು ಸೇರಿಸಲು ಹೆಚ್ಚುವರಿ ಪಾವತಿಯನ್ನು ರದ್ದುಗೊಳಿಸಲಾಗಿದೆ. ರಾಜ್ಯಗಳೊಂದಿಗೆ ನಿರ್ಮಿಸಲಾದ ಏಕೀಕೃತ ಗಣಿಗಾರಿಕೆ ಪೋರ್ಟಲ್ ಹರಾಜಿನಿಂದ ಕಾರ್ಯಾಚರಣೆಯವರೆಗಿನ ಸಂಪೂರ್ಣ ಬ್ಲಾಕ್ ಜೀವಿತಾವಧಿಯನ್ನು ಟ್ರ್ಯಾಕ್ ಮಾಡುತ್ತದೆ. ಕಲ್ಲಿದ್ದಲು ಮತ್ತು ಖನಿಜ ವಿನಿಮಯ ಕೇಂದ್ರಗಳು ನ್ಯಾಯಯುತ ಬೆಲೆ ಶೋಧನೆಗೆ ಮತ್ತಷ್ಟು ಬೆಂಬಲ ನೀಡುತ್ತವೆ. 2015 ಕೇಂದ್ರ ಸರ್ಕಾರವು ಗಣಿಗಾರಿಕೆಯಿಂದ ಸಂತ್ರಸ್ತರಾದ ಜನರೊಂದಿಗೆ ಗಣಿಗಾರಿಕೆಯ ಪ್ರಯೋಜನವನ್ನು ಹಂಚಿಕೊಳ್ಳಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ಪರಿಕಲ್ಪನೆಯನ್ನು ಪರಿಚಯಿಸಿತು. ಆಕಾಂಕ್ಷಿ ಜಿಲ್ಲೆಗಳಲ್ಲಿನ 106 ಡಿಎಂಎಫ್ಗಳು ಸೇರಿದಂತೆ ಸ್ಥಳೀಯ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮತ್ತು 656 ಜಿಲ್ಲಾ ಖನಿಜ ಪ್ರತಿಷ್ಠಾನಗಳನ್ನು ಸ್ಥಾಪಿಸಲಾಯಿತು. ಡಿಎಂಎಫ್ ಅಡಿಯಲ್ಲಿ ಸಂಗ್ರಹಿಸಲಾದ ಸಂಪೂರ್ಣ ಮೊತ್ತವನ್ನು ಸ್ಥಳೀಯ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಲಾಗುತ್ತದೆ. ಜಿಲ್ಲಾಡಳಿತವು ಧನಸಹಾಯ ನೀಡಬೇಕಾದ ಪ್ರದೇಶಗಳು ಮತ್ತು ಯೋಜನೆಗಳನ್ನು ನಿರ್ಧರಿಸುತ್ತದೆ. ಈ ಉಪಕ್ರಮಗಳು ರಸ್ತೆ, ಆಸ್ಪತ್ರೆ, ಶಾಲೆ, ಕುಡಿಯುವ ನೀರು ಮತ್ತು ಸುಧಾರಿತ ಜೀವನ ಪರಿಸ್ಥಿತಿಗಳಂತಹ ಅತ್ಯಗತ್ಯ ಮೂಲ ಸೌಕರ್ಯಗಳು ಮತ್ತು ಸೇವೆಗಳನ್ನು ಬೆಂಬಲಿಸುತ್ತವೆ. ಈ ಕಾಯ್ದೆಯು ದೇಶೀಯ ಆರ್ಥಿಕ ಬೆಳವಣಿಗೆ ಅಥವಾ ಪ್ರಾದೇಶಿಕ ಬೆಳವಣಿಗೆ ಮತ್ತು ರಾಷ್ಟೀಯ ಕಾರ್ಯತಂತ್ರದ ಹಿತಾಸಕ್ತಿಗಳು ಎರಡಕ್ಕೂ ಸ್ಥಿರ ಮತ್ತು ವೈಚಾರಿಕ ತೆರಿಗೆ ರಚನೆಯನ್ನು ಒದಗಿಸುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಖನಿಜಗಳ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆ ಕಾರ್ಯಾಚರಣೆಗಳ ಮೇಲೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕ, ದರ ಮತ್ತು ಇತರ ವಸೂಲಾತಿಗಳನ್ನು ವಿಧಿಸುತ್ತಿವೆ. ಗಣಿಗಾರಿಕೆ ವಲಯದ ಒಟ್ಟು ತೆರಿಗೆಗಳು ಮತ್ತು ಶಾಸನಬದ್ಧ ಪಾವತಿಗಳಲ್ಲಿ ಸುಮಾರು 90% ರಾಜ್ಯಗಳಿಗೆ ಹೋಗುತ್ತದೆ ಮತ್ತು ತಿದ್ದುಪಡಿಯ ನಂತರವೂ ಈ ಪರಿಸ್ಥಿತಿ ಮುಂದುವರಿಯುತ್ತದೆ. ಆದ್ದರಿಂದ ಎಂಎಂಡಿಆರ್ ಕಾಯ್ದೆಯಲ್ಲಿನ ಪ್ರಸ್ತುತ ತಿದ್ದುಪಡಿಯ ಕಾರಣದಿಂದಾಗಿ ರಾಜ್ಯಕ್ಕೆ ಯಾವುದೇ ಆದಾಯದ ನಷ್ಟವಾಗುವುದಿಲ್ಲ. ಗಣಿಗಾರಿಕೆ ಯೋಜನೆಗಳಿಗೆ ವರ್ಷಾನುಗಟ್ಟಲೆ ಭಾರೀ ಪ್ರಮಾಣದ ಮುಂಗಡ ಬಂಡವಾಳದ ಅಗತ್ಯ ಇರುವುದರಿಂದ ಈ ಕಾಯ್ದೆಯು ದೀರ್ಘಕಾಲೀನ ರಾಜಸ್ವ ನಿಶ್ಚಿತತೆಯನ್ನು ಸ್ಥಾಪಿಸುತ್ತದೆ. ಈ ಕಾಯ್ದೆಯು ರಾಜ್ಯ ಸರ್ಕಾರದ ಉತ್ಪಾದನೆ ಮತ್ತು ಆದಾಯದಲ್ಲಿ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಕಾಯ್ದೆಯು ರಾಜ್ಯಗಳಿಗೆ ಬರುವ ಆದಾಯವನ್ನು ಕಡಿಮೆ ಮಾಡುವುದಿಲ್ಲ. ರಾಜ್ಯಗಳು ರಾಯಲ್ಟಿ, ಹರಾಜು ಪ್ರೀಮಿಯಂ, ಡಿಎಂಎಫ್ ಮತ್ತು ಜಿಎಸ್ಟಿಯಲ್ಲಿನ ತಮ್ಮ ಪಾಲನ್ನು ಪಡೆಯುವುದನ್ನು ಮುಂದುವರಿಸುತ್ತವೆ. 2015 ಹರಾಜು ವ್ಯವಸ್ಥೆಯು ಪ್ರಾರಂಭವಾದಾಗಿನಿಂದ ಕಲ್ಲಿದ್ದಲು ಸೇರಿದಂತೆ ಗಣಿಗಾರಿಕೆ ವಲಯದಿಂದ ರಾಜ್ಯಗಳು 7,00,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದುಕೊಂಡಿವೆ. ಇಂದು ಗಣಿಗಾರಿಕೆ ವಲಯದ ಆದಾಯದ ಸುಮಾರು 96% ರಾಜ್ಯಗಳಿಗೆ ಲಭ್ಯವಾಗುತ್ತಲಿದೆ. ಆದರೆ ಕೇಂದ್ರವು ಜಿಎಸ್ಟಿ ಮೂಲಕ ಸುಮಾರು 4% ಪಡೆಯುತ್ತದೆ.
ಬದಲಾಗಿ ಈ ಕಾಯ್ದೆಯು ಗಣಿಗಾರಿಕೆ ಯೋಜನೆಗಳನ್ನು ಆರ್ಥಿಕವಾಗಿ ಲಾಭದಾಯಕವಾಗಿರಿಸಲು ಶ್ರಮಿಸುತ್ತದೆ. ಇದರಿಂದ ಹೆಚ್ಚಿನ ಉತ್ಪಾದನೆ, ಹೂಡಿಕೆ ಮತ್ತು ನಿರಂತರ ಗಣಿಗಾರಿಕೆ ಚಟುವಟಿಕೆಯು ರಾಜ್ಯಗಳಿಗೆ ಹೆಚ್ಚು ಸುಸ್ಥಿರ ಆದಾಯವನ್ನು ಸೃಷ್ಟಿಸುತ್ತದೆ. ವಾಸ್ತವವಾಗಿ ರಾಜ್ಯದ ಖನಿಜ ಆದಾಯವು ಕಳೆದ ದಶಕದಲ್ಲಿ ಸುಮಾರು

354% ಹೆಚ್ಚಾಗಿದ್ದು 2025-26 ಸುಮಾರು 82,366 ಕೋಟಿ ರೂಪಾಯಿಗೆ ತಲುಪಿದೆ. ಮುನ್ಸೂಚಿಸಬಹುದಾದಂತಹ ರಾಜಸ್ವ ವ್ಯವಸ್ಥೆಯನ್ನು ಸೃಷ್ಟಿಸುವ ಮೂಲಕ ದೀರ್ಘಕಾಲೀನ ನೀತಿ ದೃಷ್ಟಿಕೋನವು ದೇಶದಲ್ಲಿ ಹೆಚ್ಚಿನ ಉದ್ಯಮಗಳ ಭಾಗವಹಿಸುವಿಕೆ ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಹೂಡಿಕೆದಾರರು ತಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಮುಂಚಿತವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಸುಗಮಗೊಳಿಸುತ್ತದೆ. ಖನಿಜಗಳು ಉಕ್ಕು, ವಿದ್ಯುತ್, ಸಿಮೆಂಟ್ ಮತ್ತು ಮೂಲಸೌಕರ್ಯಗಳಿಗೆ ಪ್ರಾಥಮಿಕ ಕಚ್ಚಾ ವಸ್ತುಗಳಾಗಿವೆ. ರಾಜ್ಯಗಳು ಗಣಿಗಾರಿಕೆಯ ಹಂತದಲ್ಲೇ ಭಾರೀ ತೆರಿಗೆಗಳನ್ನು ವಿಧಿಸಿದಾಗ ಅದು ತೆರಿಗೆಯ ಮೇಲೆ ತೆರಿಗೆ ಬೀಳುವ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಇದು ಖನಿಜದ ಇನ್ಪುಟ್ ವ್ಯವಸ್ಥೆಯನ್ನು ಹೆಚ್ಚಿಸಿ ಉತ್ಪಾದನಾ ವೆಚ್ಚವನ್ನು ಏರಿಸುತ್ತದೆ ಮತ್ತು ಅಂತಿಮವಾಗಿ ಸಾಮಾನ್ಯ ನಾಗರಿಕರ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. ಈ ಕಾಯ್ದೆಯು ಯಾವುದೇ ನಿರ್ದಿಷ್ಟ ಕಾರ್ಪೊರೇಟ್ಗೆ ಪ್ರಯೋಜನ ನೀಡಲು ಉದ್ದೇಶಿಸಿಲ್ಲ. ಇದು ಗಣಿಗಾರಿಕೆ ವಲಯದ ತೆರಿಗೆ ರಚನೆಗೆ ಸ್ಪಷ್ಟನೆ, ನಿಯಂತ್ರಣ ಮತ್ತು ಶಾಸನಬದ್ಧ ತಿದ್ದುಪಡಿಯನ್ನು ತರಲು ಉದ್ದೇಶಿಸಿದೆ. ಇಂದು ಖನಿಜ ಬ್ಲಾಕ್ಗಳನ್ನು ಯಾರದೇ ಸ್ವಯಂ ಪ್ರೇರಿತ ನಿರ್ಧಾರದಿಂದ ಹಂಚಿಕೆ ಮಾಡಲಾಗುವುದಿಲ್ಲ. ಎಲ್ಲಾ ಬ್ಲಾಕ್ಗಳನ್ನು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಆಧರಿಸಿ 100% ಪಾರದರ್ಶಕ ಈ ಹರಾಜಿನ ಮೂಲಕ ಹಂಚಿಕೆ ಮಾಡಲಾಗುತ್ತದೆ. 2014 ಮುಂಚಿತವಾಗಿ ಇದ್ದ ವ್ಯವಸ್ಥೆಯು ಈಗ ಇಲ್ಲ. ಇಂದು ಹಂಚಿಕೆಯು ಗರಿಷ್ಠ ಬಿಡ್ ಆಧಾರಿತವಾಗಿದೆಯೇ ಹೊರತು ವೈಯಕ್ತಿಕ ನಿರ್ಧಾರ ಅಥವಾ ಪ್ರಭಾವದ ಮೇಲಲ್ಲ. ಸುಮಾರು 725 ಖನಿಜ ಬ್ಲಾಕ್ಗಳನ್ನು ಹರಾಜು ಮಾಡಲಾಗಿದ್ದು 105 ಕಾರ್ಯಾಚರಣೆಯಲ್ಲಿದ್ದರೆ 141 ಕಲ್ಲಿದ್ದಲು ಗಣಿಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದ್ದು ಅವುಗಳಲ್ಲಿ 23 ಕಾರ್ಯಾಚರಣೆಯಲ್ಲಿವೆ. ಹರಾಜು ಪ್ರಕ್ರಿಯೆಯು ಪಿಎಸ್ಯುಗಳು, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ಗಳು, ಭಾರತೀಯ ಕಂಪನಿ ಮತ್ತು ಜಾಗತಿಕ ಕಂಪನಿಗಳಿಗೆ ಸಮಾನ ಅವಕಾಶವನ್ನು ನೀಡುತ್ತದೆ. ಹರಾಜು ಮಾಡಲಾದ 725 ಪ್ರಮುಖ ಖನಿಜ ಬ್ಲಾಕ್ಗಳಲ್ಲಿ 300 ವಿಶಿಷ್ಟ ಬಿಡ್ದಾರರಿದ್ದಾರೆ ಮತ್ತು ದೇಶದಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು ಗಣಿಗಳಲ್ಲಿ 337 ವಿಶಿಷ್ಟ ಕಂಪನಿಗಳು ಗಣಿಗಾರಿಕೆ ಗುತ್ತಿಗೆಗಳನ್ನು ಹೊಂದಿವೆ. ಹಳೆಯ ಮತ್ತು ಅನಿಶ್ಚಿತ ತೆರಿಗೆ ಬೇಡಿಕೆಗಳನ್ನು ಪೂರ್ವಾಪರ ಅನ್ವಯವಾಗುವಂತೆ ಅಥವಾ ಒಮ್ಮೆಲೆ ವಿಧಿಸಿದರೆ ಅದು ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ ಮತ್ತು ವಿದ್ಯುತ್ನಂತಹ ವಲಯಗಳ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಮೂಲಸೌಕರ್ಯ, ವಸತಿ ಮತ್ತು ವಿದ್ಯುತ್ ಹಾಗೂ ಇತರ ಅತ್ಯಗತ್ಯ ಸರಕು ಮತ್ತು ಸೇವೆಗಳ ಹೆಚ್ಚಿನ ವೆಚ್ಚಗಳ ಮೂಲಕ ಇದರ ಪ್ರಭಾವವು ಅಂತಿಮವಾಗಿ ಸಾಮಾನ್ಯ ನಾಗರಿಕರನ್ನು ತಲುಪುತ್ತದೆ. ಈ ಕಾಯ್ದೆಯು ರಾಜ್ಯದ ಖಜಾನೆಯಿಂದ ಯಾವುದೇ ಹಣವನ್ನು ಯಾವುದೇ ಕಾರ್ಪೊರೇಟ್ಗೆ ವರ್ಗಾಯಿಸುವುದಿಲ್ಲ ಮತ್ತು ಯಾರ ಬಾಕಿಯನ್ನು ಮನ್ನಾ ಮಾಡುವುದಿಲ್ಲ. ಇದು ಗಣಿಗಾರಿಕೆ ವಲಯ ಮತ್ತು ವಿಶಾಲ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದಾದಂತಹ ವಸೂಲಾತಿಗಳನ್ನು ನಿಯಂತ್ರಿಸಲು ಸ್ಪಷ್ಟ ಕಾನೂನು ಚೌಕಟ್ಟನ್ನು ಮಾತ್ರ ಒದಗಿಸುತ್ತದೆ. ವ್ಯಾಜ್ಯಗಳನ್ನು ಕಡಿಮೆ ಮಾಡುವುದು, ನೀತಿ ನಿಶ್ಚಿತತೆಯನ್ನು ಒದಗಿಸುವುದು ಮತ್ತು ಸ್ಥಿರ ಹಾಗೂ ಸ್ಪರ್ಧಾತ್ಮಕ ಗಣಿಗಾರಿಕೆ ವಲಯಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಇದರಿಂದ ಉದ್ಯಮ ಮತ್ತು ದೇಶ ಎರಡೂ ಬೆಳೆಯಬಹುದು. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕವಾಗಿ ನಿಯಂತ್ರಿಸಲ್ಪಡುವ ಮತ್ತು ನಿರ್ವಹಿಸಲ್ಪಡುವಂತಹ ಉಪ ಖನಿಜಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 9:31. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ಲೂ ಸುಕೂನ್ ಕಿ ಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ರೊಮ್ಯಾಂಟಿಕ್ ಹಿಂದಿ ಗೀತೆಗಳನ್ನು ಕೇಳುವಂತಹ ಸಮಯ. ನಾನು ಕೂಡ

ಇವತ್ತು ಒಂದಷ್ಟು ಗೀತೆಗಳನ್ನು ಕ್ಯೂ ಮಾಡಿಕೊಂಡು ರೆಡಿ ಇದ್ದೀನಿ ಪ್ಲೇ ಮಾಡೋದಕ್ಕೆ. ಹಾಗೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ ಏನು ಗೊತ್ತಾ, ಲೈಟ್ ಡಿನ್ನರ್ ಒಳ್ಳೆ ಐಡಿಯಾನ, ಅಂದರೆ ನೀವು ಮಲಗೋದಕ್ಕೆ ಮುಂಚೆ ಊಟ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಅಂದರೆ ಮಲಗೋಕ್ಕೆ ಅಟ್ಲೀಸ್ಟ್ 1 ಅವರ್ ಮುಂಚೆ ಊಟ ಮಾಡಬೇಕು ಅನ್ನೋದು ಎಲ್ಲರ ಐಡಿಯಾ. ಸೊ ಊಟ ಹೇಗಿರಬೇಕು, ಲೈಟ್ ಡಿನ್ನರ್ ಇದು ಒಳ್ಳೆ ಐಡಿಯಾನ, ಈ ರೀತಿಯೇ ತಿನ್ನಬೇಕಾ, ನಿಮ್ಗೇನು ಅನಿಸುತ್ತೆ? ಇದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ ನಮ್ಮ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ. ಅದರೊಟ್ಟಿಗೆ ಒಳ್ಳೊಳ್ಳೆ ಹಿಂದಿ ಗೀತೆಗಳನ್ನು ಕೂಡ ನೀವು ಕೇಳ್ಬೋದು. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ ಆಗಿದೆ 9:38 ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಗುಂಕೆ ಪಲ್ ಕಾರ್ಯಕ್ರಮ. ಲೈಟ್ ಡಿನ್ನರ್ ಅನ್ನೋದು ಒಳ್ಳೆ ಐಡಿಯಾನ. ಸಂಜೆ ಆಯಿತು ಅಂತಂದರೆ ಊಟದ ಸಮಯ, ಆದರೆ ರಾತ್ರಿ ಊಟ ಹೊಟ್ಟೆ ತುಂಬ ತಿನ್ನೋ ಸಮಯನ, ಇಲ್ಲ ಸ್ವಲ್ಪ ಹಗುರವಾಗಿ ತಿನ್ನೋ ಸಮಯನ? ಲೈಟ್ ಡಿನ್ನರ್ ಅಂದರೆ ಅತಿ ಕಡಿಮೆ ಅಂತ ಅಲ್ಲ, ನಮ್ಮ ದೇಹಕ್ಕೆ ಭಾರವಾಗದಂತೆ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂತಹ ಪದ್ಧತಿ. ಸೊ ಹೆವಿ ಡಿನ್ನರ್ ಮಾಡಿದ್ರೆ ಏನಾಗುತ್ತೆ ಹಾಗಾದರೆ? ರಾತ್ರಿ ತುಂಬ ಆಯಿಲಿ ಅಥವಾ ತುಂಬ ಸ್ಪೈಸಿ ಫುಡ್ಡು, ಹೆವಿ ಫುಡ್ ತಿನ್ನೋದ್ರಿಂದ ಕೆಲವರಿಗೆ ಹೊಟ್ಟೆ ತುಂಬಿದ ಅನುಭವ ಆಗ್ಬೋದು, ನಿದ್ರೆಗೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ಅದಕ್ಕಾಗಿ ರಾತ್ರಿ ಊಟವನ್ನು ಹಗುರವಾಗಿ ಇಟ್ಕೊಳ್ಳೋದು ಒಳ್ಳೆಯ ಅಭ್ಯಾಸ ಆಗಬಹುದು. ನಿಮ್ಗೇನು ಅನಿಸುತ್ತೆ ಅಂತ ನಾನು ಕೇಳಿದೆ, ನನಗೊಂದು ಸಂದೇಶ ಬಂದಿದೆ. ಅನಿಲ್ ಬಿಷ್ಟನ್ನವರ ಅವರು ಶಮನೀಯವಾಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಿನ್ನರ್ ಲೈಟಾಗಿ ತೆಗೆದುಕೊಂಡ್ರೆ ಶರೀರಕ್ಕೆ ಹಾಗೂ ಆರೋಗ್ಯಕರ. ನಾನಂತೂ ದಿನಾಗಲೂ ಚಾತುರ್ಮಾಸದಲ್ಲಿ 6 PM ಊಟ ಮಾಡ್ತೇನೆ. ರಾತ್ರಿ ಮಿತವಾದ ಆಹಾರ ದೇಹಕ್ಕೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಿಂದ ಎ.ಬಿ. ರಾಜು ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾತ್ರಿ ಊಟ 7 PM ಆದರೆ ಚೆನ್ನಾಗಿರುತ್ತೆ. ರಾತ್ರಿ ಮಲಗೋದ್ರಿಂದ ಜೀರ್ಣಕ್ರಿಯೆ ಕಡಿಮೆ ಇರುತ್ತೆ, ಹಾಗಾಗಿ ಲಘು ಊಟವೇ ಮಾಡಬೇಕು. ಊಟದ ವಿಷಯದಲ್ಲಿ ಒಂದು ಮಾತಿದೆ, ಬೆಳಗಿನ ಊಟ ಶ್ರೀಮಂತನ ಥರ ಇರಬೇಕು, ಮಧ್ಯಾಹ್ನದ ಊಟ ಬಡವನ ಥರ ಇರಬೇಕು, ರಾತ್ರಿಯ ಊಟ ಭಿಕ್ಷುಕನ ಥರ ಇರಬೇಕು ಅನ್ನುವಂತಹ ಮಾತಿದೆ. ಹೌದು, ತುಂಬ ಸತ್ಯವಾದಂತಹ ಮಾತು. ಬೆಳಗಿನ ಬ್ರೇಕ್ಫಾಸ್ಟ್ ನೀವೇನು ತಿಂತಿರಲ್ವಾ ಅದು ಹೆವಿಯಾಗಿದ್ದರೆ ನಿಮ್ಮ ಇಡೀ ದಿನ ನೀವು ಮಾಡುವಂತಹ ಕೆಲಸಕ್ಕೆ ಅಷ್ಟು ಎನರ್ಜಿ, ಅಷ್ಟು ನ್ಯೂಟ್ರಿಯೆಂಟ್ಸ್ ನಿಮ್ಮ ದೇಹಕ್ಕೆ ಬೇಕು. ಸೊ ಆದ್ದರಿಂದ ಬೆಳಗಿನ ಊಟ ತುಂಬ ಶ್ರೀಮಂತರಾಗಿರಬೇಕು. ರಾತ್ರಿ ನಮ್ಮ ದೇಹ ರೆಸ್ಟ್ ಮಾಡೋದ್ರಿಂದ, ತುಂಬ ಚಲನ ಕ್ರಿಯೆಗಳು ಇಲ್ಲದೆ ಇರೋದ್ರಿಂದ ನೀವು ಲೈಟ್ ಆಹಾರ ತಗೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನ್ನ ಅಭಿಪ್ರಾಯ ರಾತ್ರಿ ಡಿನ್ನರ್ ಲೈಟ್ ಆಗಿರಬೇಕು ಮತ್ತು ರಾತ್ರಿ 8 PM ಒಳಗೆ ಡಿನ್ನರ್ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ದುಬಾಯ್ನಿಂದ ಮಹದೇವ ಅವರು. ಧನ್ಯವಾದಗಳು ಸರ್ ನಿಮ್ಮ ಮೆಸೇಜ್ಗೆ. ಹೌದು, 8 PM ಒಳಗೆ ಊಟ ಮಾಡಿ ಮಲಗೋದಕ್ಕೂ ಊಟ ಮಾಡೋದಕ್ಕೂ ಒಂದಷ್ಟು ಗ್ಯಾಪ್ ಇದ್ದರೆ ಬಹಳನೇ ಒಳ್ಳೆಯದು. ನಿಮ್ಗೇನಿಸುತ್ತೆ, ಲೈಟ್ ಡಿನ್ನರ್ ಒಳ್ಳೆಯದಾ, ಲೈಟ್ ಡಿನ್ನರ್ ಮಾಡಬೇಕಾ ಅಥವಾ ಹೊಟ್ಟೆ ತುಂಬ ಊಟ ಮಾಡಬೇಕಾ? ಹೊಟ್ಟೆ ರಾತ್ರಿ ನನಗೆ ಮಧ್ಯಾಹ್ನ ಊಟ ಮಾಡಿಲ್ಲ, ನಂಗೆ ತುಂಬ ಹಶವಾಗ್ತಾ ಇದೆ ಅಂತ ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಬೇಕಾ? ಅಥವಾ ಆರೋಗ್ಯಕ್ಕೆ ಬೇಕಾದಂತಹ ಬ್ಯಾಲೆನ್ಸ್ಡ್ ಮೀಲ್ನ ತಗೊಂಡು ಡಿನ್ನರನ್ನು ಲೈಟಾಗಿ ಇಟ್ಕೋಬೇಕಾ? ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ.

ಸಮಯ ಆಗ್ತಾ ಇದೆ 9:46 ಸುಕುನ್ ಕೇ ಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಲೈಟ್ ಡಿನ್ನರ್ ಅಂತಂದರೆ ಏನೇನು ತಿನ್ನಬಹುದು? ಲೈಟ್ ಡಿನ್ನರ್ ಅಂತಂದರೆ ಹೊಟ್ಟೆ ಹಶ್ವ

ಯಾವ ರೀತಿ ಕೇವಲ ಒಂದು ಸೂಪ್ ಕುಡಿದ್ಬಿಟ್ಟು ಅಥವಾ ಕೇವಲ ಒಂದು ಚಪಾತಿ ಅರ್ಧ ಚಪಾತಿ ತಿನ್ಬಿಟ್ಟಿರೋದಲ್ಲ, ರೊಟ್ಟಿ ಪಲ್ಯ ಇಡ್ಲಿ ಸಾಂಬಾರ್ ಕಿಚಡಿ ಅನ್ನ ಸಾರು ತರಕಾರಿ ಹೀಗೆ ನಮ್ಮ ಹೊಟ್ಟೆಗೆ ಕಂಫರ್ಟಬಲ್ ಆಗಿರುವಂತಹ ಬ್ಯಾಲೆನ್ಸ್ಡ್ ಆಹಾರವನ್ನು ಆಯ್ಕೆ ಮಾಡಿಕೊಳ್ಬೇಕು. ಡಿನ್ನರ್ ಟೈಮಿಂಗ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಊಟ ಏನು ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ಸಮಯಕ್ಕೆ ಮಾಡ್ತೀವಿ ಅನ್ನೋದೇ ಬಹಳ ಮುಖ್ಯ. ಮಲಗೋಕ್ಕೆ ಮುಂಚೆ ತಕ್ಷಣ ಹೆವಿ ಮೀಲ್ ತಿನ್ನೋದಕ್ಕಿಂತ ಸ್ವಲ್ಪ ಬೇಗ ಊಟವನ್ನು ಮಾಡಿ ದೇಹ ಜೀರ್ಣಿಸ್ಕೊಳ್ಳೋದಕ್ಕೆ ಸಮಯ ಕೊಟ್ಟರೆ ಒಳ್ಳೆಯದು. ಜೀರ್ಣಕ್ರಿಯೆ ಶುರುವಾಗಿ ಮುಗಿತಾ ಬಂದಾಗ ನೀವು ನಿದ್ದೆ ಮಾಡೋದು ಬಹಳ ಒಳ್ಳೆಯದು. ಕೆಲವರು ಹೇಳ್ತಾರೆ, ಇನ್ನೇನು ಊಟ ಮಾಡಿ ಎಲ್ಲ ಜೀರ್ಣ ಆಗಿಬಿಟ್ರೆ ನಿದ್ದೆ ಹೇಗೆ ಬರುತ್ತೆ? ನಿದ್ದೆ ಬರೋದು ನಮಗೆ ಆರೋಗ್ಯಕರವಾಗಿರುವಂತಹ ನ್ಯೂಟ್ರಿಯೆಂಟ್ಸ್, ನಾವು ತಿನ್ನುವಂತಹ ಆಹಾರದಲ್ಲಿ ಇರುವಂತಹ ಶಕ್ತಿಯನ್ನು ದೇಹ ಅಬ್ಸಾರ್ಬ್ ಮಾಡಿಕೊಂಡಾಗ ಖಂಡಿತ ನಿದ್ದೆ ಬರುತ್ತೆ. ಸೊ ನೀವು ಯಾವ ಆಹಾರವನ್ನು ತಿಂತೀರಾ, ಹೇಗೆ ತಿಂತೀರಾ, ಯಾವ ಸಮಯದಲ್ಲಿ ತಿಂತೀರಾ, ಅದು ನಿಮ್ಮ ದೇಹಕ್ಕೆ ಎಷ್ಟು ಪೌಷ್ಟಿಕಾಂಶವನ್ನು ನೀಡ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು. ರಾತ್ರಿ ಹೊತ್ತು ನಾವು ಮಾಡುವಂತಹ ಊಟ ಹಿತಮಿತವಾಗಿರಬೇಕು, ಅದಾಗಲೇ ಆರೋಗ್ಯ ಸಾಧ್ಯ, ಹಾಡುಗಳು ಮನಸ್ಸಿಗೆ ಖುಷಿ ನೀಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜಯ ಪುಟ್ಟಸ್ವಾಮಿಯವರು ಚಿಕ್ಕಮಗಳೂರಿನಿಂದ, ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಮೇಡಮ್ ಈ ವಿಷಯ, ಆರೋಗ್ಯ ದೃಷ್ಟಿಯಿಂದ ಲೈಟ್ ಫುಡ್ ಒಳ್ಳೆಯದು, ಅದರಲ್ಲಿ 8 ಗಂಟೆ ಒಳಗೆ ಮಾಡಬೇಕು, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು, ದೇಹ ಕೂಡ ಭಾರವಾದಂತೆ ಅನಿಸೋದಿಲ್ಲ, ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಾಂತಾಚಾರ್ ಬಡಿಗೆಯರವರು ಸಂದೇಶವನ್ನು ಕಳಿಸಿದ್ದಾರೆ. ಏನು ಸಂದೇಶವನ್ನು ಕಳಿಸಿದ್ದಾರೆ ಹೇಳ್ತೀನಿ, ಆದರೆ ಈ ಒಂದು ಬ್ಯೂಟಿಫುಲ್ ಗೀತೆಯ ನಂತರ ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಸಮಯ ಆಗಿದೆ 9:55. ಸುಕ್ಕುನ್ ಕೇಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಶಾಂತಾಚಾರ್ ಬಡಿಗೇರವರು, ನಮಸ್ತೆ ಮೇಡಮ್. ರಾತ್ರಿ ಊಟ ಮಿತವಾಗಿರುವುದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಕಾರಣಗಳು, ರಾತ್ರಿ ದೇಹದ ಚಟುವಟಿಕೆ ಕಡಿಮೆ ಇರೋದ್ರಿಂದ ಹೆಚ್ಚು ಊಟ ಜೀರ್ಣ ಆಗೋದಕ್ಕೆ ಸಮಯ ಬೇಕಾಗುತ್ತೆ. ಹೆಚ್ಚು ತಿಂದರೆ ಹೊಟ್ಟೆ ಭಾರ ಆಗೋದು, ಅಜೀರ್ಣ ಆಗೋದು, ಅಸೌಕರ್ಯ ಉಂಟಾಗಬಹುದು. ಮಿತವಾದ ಊಟದಿಂದ ನಿದ್ರೆ ಕೂಡ ಸುಖವಾಗಿರಬಹುದು. ನಿಯಮಿತವಾಗಿ ಅತಿಯಾಗಿ ತಿನ್ನುವುದನ್ನು ತಪ್ಪಿಸೋದು ಒಟ್ಟಾರೆ ಆರೋಗ್ಯಕ್ಕೆ ಸಹಾಯಕ. ರಾತ್ರಿ ಹಗುರವಾದ ಪೌಷ್ಟಿಕ ಆಹಾರ ಸೇವಿಸೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಬೆಳಗಿನ ಊಟ ಚೆನ್ನಾಗಿ, ಮಧ್ಯಾಹ್ನದ ಸಮರ್ಪಕವಾಗಿ, ರಾತ್ರಿ ಮಿತವಾಗಿ ಎಂಬುದು ಸಾಮಾನ್ಯವಾಗಿ ಅನುಸರಿಸಬೇಕಾದಂತಹ ಉತ್ತಮ ಆಹಾರ ಪದ್ಧತಿ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ರಾತ್ರಿ ವೇಳೆ 8 ಗಂಟೆ ಒಳಗಡೆ ಊಟ ಮಾಡೋದು ಒಳ್ಳೆಯ ಅಭ್ಯಾಸ, ಅದು ಲಘು ಉಪಹಾರವನ್ನು ತಗೊಳ್ಳೋದು ಒಳ್ಳೆಯ ಅಭ್ಯಾಸ ಅಂತ ಹೇಳ್ತಾ ಇರೋದು ಹೂವಿನ ಹಡಗಲಿ ತಾಲೂಕಿನಿಂದ ಕೊಟ್ರೇಶ್, ಕವಿತಾ, ನಿರೀಕ್ಷಾ ಹಾಗೆ ಅಭಿನಂದನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾನು ನಂದಿನಿ, ನೆಲಮಂಗಲದಿಂದ ತುಂಬ ಒಳ್ಳೆ ಟಾಪಿಕನ್ನು ತಗೊಂಡಿದ್ದೀರಾ. ನಾನು ಹೇಳೋದೇನಂತಂದರೆ, ಎಸ್ಪೆಷಲಿ ನಾನ್ ವೆಜ್ ಊಟವನ್ನು ನೈಟ್ ಅವಾಯ್ಡ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಯಾಕಂದರೆ ಡೈಜೆಷನ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಹಾಗೆ ಸಂಜೆ ಸಮಯದಲ್ಲಿ ತಂಪಾದ ಹಿಂದಿ ಹಾಡುಗಳು ಬಹಳ ಸುಮಧುರವಾಗಿ ಮೂಡಿ ಬರ್ತಾ ಇದೆ. ಇದನ್ನು ಕೇಳಿ ನಮಗೆ ತುಂಬ ಸಂತೋಷ ಆಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅಕ್ಕಲಕೋಟ ತಾಲೂಕಿನ ಮೈಂದರಗಿ ಈರಣ್ಣ ಜೀವೂರ್ ಹಾಗೆ ರಾಮಚಂದ್ರ ಅವರು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ, ಲಘು ಆಹಾರ ದೇಹಕ್ಕೆ ತುಂಬಾ ಒಳ್ಳೆಯದು. ಲಘು

ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ 10 ಗಂಟೆಯ ನಂತರ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಊಟ ಮಾಡಿ ಆರಾಮಾಗಿ, ನಾವು ಆಲ್ರೆಡಿ ಲೈಟ್ ಡಿನ್ನರ್ ಬಗ್ಗೆ ಮಾತಾಡಿದ್ದೀವಿ, ಊಟ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಊಟ ಮಾಡಿ ಮಲಗೋಕೆ ಮುಂಚೆ ಈ ಒಳ್ಳೆಯ ಗೀತೆಗಳನ್ನು ಕೇಳಿ ಆಮೇಲೆ ನೀವು ನಿದ್ರೆಗೆ ಜಾರಿ ಅಂತ ಹೇಳ್ತೀನಿ. ಯಾಕಂದರೆ ಒಳ್ಳೆಯ ಗೀತೆಗಳನ್ನು ಕೇಳಿದ್ರೆ ಮನಸ್ಸು ಖುಷಿಯಾಗಿ ಮಲ್ಕೊಳ್ಳುತ್ತೆ ಅಂತ ಅಷ್ಟೆ. ಮೊದಲೇ ಗೀತೆ ಬರ್ತಾ ಇದೆ, ಓ ಕುಸುಮವೇ ಅನ್ನುವಂತಹ ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ತವರಿನ ತೊಟ್ಟಿಲು ಸಿನಿಮಾದಿಂದ ರಾಜೇಶ್ ಕೃಷ್ಣನ್ ಹಾಗೆ ಚಿತ್ರ ಅವರೊಟ್ಟಿಗೆ ಹಾಡಿದ್ದಾರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 10:02. ನೀವೆಲ್ಲರೂ ಕೇಳ್ತಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಈ ಹೊತ್ತಿನ ಕಾರ್ಯಕ್ರಮ ಕನಸಿನ ಲೋಕಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕನ್ನಡ ಗೀತೆಗಳನ್ನು ನಾನು ಆಲ್ರೆಡಿ ಕ್ಯೂ ಮಾಡಿಕೊಂಡು ರೆಡಿ ಆಗಿದ್ದೀನಿ. ನೀವು ಕೂಡ

ಸಮಯ ಆಗ್ತಾ ಇದೆ 10:13. ನೀವೆಲ್ಲರೂ ಟ್ಯೂನ್ ಮಾಡಿದಿರಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯಾರ್ಡ್ಸ್ ಕನಸಿನ ಲೋಕ ಕಾರ್ಯಕ್ರಮ ಸಾಗ್ತಾ ಇದೆ. ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ದೇವತೆ ಓ ನನ್ನ ಅನ್ನುವಂತಹ ಗೀತೆ ಬರ್ತಾ ಇದೆ. ಈ ಒಂದು ಗೀತೆ ಪೂಜಾ ಸಿನಿಮಾದಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಇದಾದ ಮೇಲೆ ಕರ್ಪೂರದ ಗೊಂಬೆ ಸಿನಿಮಾದಿಂದ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಚಿತ್ರ ಅವರ ಧ್ವನಿಯಲ್ಲಿ ಬಂಧು ಓ ಪ್ರೇಮದ ಸಿಂಧು ಅನ್ನುವಂಥ ಗೀತೆ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 10:22 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ನನ್ನ ಎದೆ ತುಂಬ ಅನ್ನುವಂತಹ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿ ಮತ್ತೊಂದು ಬ್ಯೂಟಿಫುಲ್ ಗೀತೆ, ಕೊಡಗಿನ ಕಾವೇರಿ ಸಿನಿಮಾದಿಂದ ಈ ಒಂದು ಗೀತೆ ಬರ್ತಾ ಇದೆ. ಹಾಗೆ ಅಮೇರಿಕಾ ಅಮೇರಿಕಾ ಸಿನಿಮಾದಿಂದ ಯಾವ ಮೋಹನ ಮುರಳಿ ಕರೆಯಿತು ಅನ್ನುವಂತಹ ಗೀತೆ, ಸಂಗೀತ ಕಟ್ಟಿ ಹಾಗೆ ರಾಜು ಅನಂತ ಸ್ವಾಮಿ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ. ಇದು ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ಇಡೀ ದಿನ ಕೆಲಸ ಮಾಡಿ ಈ ಜೀವಕ್ಕೆ ಈ ಹಾಡುಗಳು ನೆಮ್ಮದಿಯನ್ನು ನೀಡ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅಮೃತ ವರ್ಷಿಣಿ ಅವರು, ಮಂಜುರಾಣಿ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮವೇ ಸುಮಧುರ, ಬೆಳಗಿನಿಂದ ರಾತ್ರಿ ಎಲ್ಲ ಆಯಾಸವನ್ನು ಮರೆತು ನಿದ್ರೆಗೆ ಜಾರುವ ಹೊತ್ತಿಗೆ ಮನಸ್ಸಿಗೆ ಮುದ ನೀಡುವಂತಹ ಗೀತೆಗಳನ್ನು ಆಲಿಸುವುದೇ ಒಂದು ಸಂತೋಷ. ಸರಿಯಾಗಿ 11 ಗಂಟೆ ಅವಳಿಗೆ ಸ್ವಾಗತ. ಅಲ್ಲಿವರೆಗೆ ಕನಸಿನ ಲೋಕದ ಕಾಮನಬಿಲ್ಲಿನ ಬಣ್ಣಗಳೊಡನೆ ನಮ್ಮ ಗೀತಯಾನದ ಪಯಣ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶ ಹಾಗೆ ಪ್ರೀತಿಗೆ. ಒಳ್ಳೊಳ್ಳೆ ಮೆಲೋಡಿ ಗೀತೆಗಳು ನಿಮಗಾಗಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಸಮಯ ಆಗಿರೋದು 10:33. ನೀವೆಲ್ಲರೂ ಕೇಳ್ತಿದ್ದೀರಿ ಕನಸಿನ ಲೋಕ ಕಾರ್ಯಕ್ರಮ. ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ವೇಣು, ಮುರಳಿ ಮತ್ತು ವಂಶಿ ಅನು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ, ನಮಸ್ತೆ ಮೇಡಮ್, ಕನಸಿನ ಲೋಕದ ಹಾಡುಗಳು ಎಲ್ಲವೂ ಸೊಗಸಾಗಿವೆ, ಕೇಳಲು ತುಂಬ ಖುಷಿಯಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಸೂಪರ್, ಮಧುರವಾದ ಹಾಡುಗಳು ಅಂತ ಹೇಳ್ತಾ ಇರೋದು ನಮ್ಮೂರಲ್ಲಿನ ಸೋನೆ ಮಳೆಯಲ್ಲಿ. ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯವರು, ಮನಸ್ಸಿನ ಬೇಸರ ಕಳೆಯಲು ಕನಸಿನ ಲೋಕ ತಪ್ಪದೆ ಕೇಳ್ತೀವಿ, ನನ್ನ ಎದೆ ತುಂಬ ಹಾಡು ಎಂಬ ಗೀತೆ ಕೇಳ್ತಾ ಇದ್ದೆ, ಪ್ರೇಮಲೋಕದಲ್ಲಿ ತೇಲಾಡಿ ಬಂದಾಯಿತು, ಹಾಗೆಯೇ ನಿಮ್ಮ ನಿರೂಪಣೆಯು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ತಲೆಯಲ್ಲಿ ತುಂಬಿಕೊಂಡಂತಹ ನೂರಾರು ಚಿಂತೆಗಳು ಮರೆಸಿದವು, ನೀವು ಹಾಕೋ ಹಾಡುಗಳು ಇವಾಗ ಮಲಗಿದರೆ ಬೀಳುತ್ತವೆ, ಒಳ್ಳೊಳ್ಳೆ ಕನಸುಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತಿದ್ದಾರೆ. ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನಂಬರ್ ಎಂಡಿಂಗ್ ವಿತ್ 8435. ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್ ಕರಿಹೋಬನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚೈತ್ರ ಮೇಡಮ್, ಐ ಆಮ್ ರಿಯಲಿ ಎಂಜಾಯಿಂಗ್ ದ ಸಾಂಗ್ಸ್, ನೀವು ಹಾಕ್ತಾ ಇರುವಂತಹ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ರೋಹಿತ್ ಅವರು ದಾಸನಪುರದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ ನಮಗೆ, ನಂಬರ್ ಎಂಡಿಂಗ್ ವಿತ್ 4451. ಇವರು ಕೂಡ ಸಂದೇಶವನ್ನು ಕಳಿಸಿ ಒಳ್ಳೆ ಗೀತೆಗಳಿಗಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಹಾಗೆ ನಿಮ್ಮೆಲ್ಲರ ಪ್ರೀತಿಗೆ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಪ್ರಿಯಾ ಪ್ಲೀಸ್ ಲವ್ ಮೀ ಪ್ರಿಯಾ ಅನ್ನುವಂತಹ ಗೀತೆ, ಯಾರೇ ನೀನು ಚೆಲುವೆ ಸಿನಿಮಾದ ಗೀತೆಯಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದಾದ ಮೇಲೆ ನಂಬರ್ ಒನ್ ಸಿನಿಮಾದಿಂದ ಬೆಳ್ಳಿ ಚುಕ್ಕಿ ಅನ್ನುವಂತಹ ಗೀತೆ ಬರ್ತಾ ಇದೆ ಚಿತ್ರ ಅವರ ಧ್ವನಿಯಲ್ಲಿ. ನೀವು ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮ, ಇದು FM ರೈನ್ಬೋ 101.3 MHz.

ಸಮಯ ಆಗ್ತಾ ಇದೆ 10:46. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರ್ ಕೊಕ್ನೂರ್ನಿಂದ. ಕನಸಿನ ಲೋಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇದ್ದೀರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಂಗೀತ ಕೇಳಿದಾಗ ಮನಸ್ಸಿಗೆ ಉಲ್ಲಾಸ, ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತೆ. ಕೆಲವೊಮ್ಮೆ ನಮ್ಮ ದುಃಖ, ಒತ್ತಡ ಮತ್ತು ಬೇಸರ ಮರೆಸುವಂತಹ ಶಕ್ತಿ ಸಂಗೀತಕ್ಕಿದೆ. ಸಂತೋಷದಲ್ಲಿದ್ದಾಗ ಸಂತಸವನ್ನು ಮತ್ತಷ್ಟು ಹೆಚ್ಚಿಸುತ್ತೆ, ಬೇಸರದಲ್ಲಿದ್ದಾಗ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿಯನ್ನು ನೀಡುತ್ತೆ. ಅದರಿಂದಲೇ ಸಂಗೀತವನ್ನು ಮನಸ್ಸಿನ ಮಿತ್ರ ಅಂತ ಕರೆಯಬಹುದು. ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ, ಶುಭರಾತ್ರಿ ನಿಮಗೂ ಕೂಡ. ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ ಉಷಾ ಅವರು ಬೆಂಗಳೂರಿನಿಂದ.

ಜಯಪುಟ್ಟಸ್ವಾಮಿಯವರು ಚಿಕ್ಕಮಗಳೂರಿನಿಂದ ನಮಸ್ತೆ ಮೇಡಮ್. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ತುಂಬಾ ಇಂಪಾಗಿ ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸುಧಾ ಬುದಿಹಾಲ್ ಅವರು. ಹಾಗೆ ಹಗಲಲ್ಲಿ ಕಾಣಿ ಕಣ್ತುಂಬಿಸ್ತು ಆಕಾಶದ ಕಾಮನಬಿಲ್ಲು, ಕನಸಿನ ಲೋಕದಲ್ಲಿ ಮನತಣಿಸಿತು ಕನ್ನಡ ಕಾಮನಬಿಲ್ಲು. ನಿಮ್ಮ ಬಸವರಾಜ್, ದೀಪ, ಅದಿತಿ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದರೆ ಕಾರ್ಯಕ್ರಮ ಸೂಪರ್. ಈ ತಂಪಾದ ಹೊತ್ತಲ್ಲಿ ಒಂದಕ್ಕಿಂತ ಒಂದು ಮಧುರವಾದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಮನಸ್ಸಿಗೆ ಖುಷಿನೋ ಖುಷಿ ನೀಡ್ತಾ ಇದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಬ್ಯೂಟಿಫುಲ್ ಆಗಿರುವಂತಹ ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ವೀರಪ್ಪ ನಾಯಕ ಸಿನಿಮಾದ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಈ ಅಧರದಲ್ಲಿ ಅನ್ನುವಂತಹ ಗೀತೆ ತುಂಬಾ ಮೆಲೋಡಿಯಸ್ ಆಗಿದೆ. ಈ ಒಂದು ಗೀತೆ ಇದನ್ನು ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳ್ತಾನೆ ಇರಬೇಕು ಅನಿಸುವಂತಹ ಗೀತೆ ರಾಜೇಶ್ ಕೃಷ್ಣನ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ.

ಹಾಡನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಸಮಯ ಆಗಿದ್ದೇ ಗೊತ್ತಾಗಲಿಲ್ಲ. ಸಾಕಷ್ಟು ಜನ ಸಂದೇಶಗಳಂತೂ ಬರ್ತಾನೆ ಇದೆ. ಲಕ್ಷ್ಮೀ ವೆಂಕಟೇಶ್ ಅವರು ಎ ಪಿ ಎಂ ಸಿ ಸಾಗರದಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಪ್ರಭಾಕರಯ್ಯ, ಚೈತ್ರನ್ ಮಠದ ದೀಪ ಪಿ ರುದ್ರೇಶ್, ಸಿದ್ದು ಅವರು ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು, ಇಲ್ಲಿಂದ ಕನಸಿನ ಲೋಕದಲ್ಲಿ ಗೀತೆಗಳು ಅರ್ಥಪೂರ್ಣವಾಗಿ ಆಯ್ಕೆಗೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನು ಅವರು ಸಂದೇಶವನ್ನು ಕಳಿಸಿದ್ದಾರೆ. ತಂಪಾದ ಹೊತ್ತಿನಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಕಾಲ ಕಳೆದಿದ್ದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುರಣ್ಯ ಅವರು ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. ತಂಪಾದ ಹೊತ್ತಿನಲ್ಲಿ ಇಂಪಾದ ಗೀತೆಗಳು, ನಿಮ್ಮ ಆಯ್ಕೆ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ವೆರಿ ಮಚ್, ಗುಡ್ ನೈಟ್ ಅಂತ ಹೇಳ್ತಾ ಇದ್ದಾರೆ. ರಮ್ಯಾ ಅವರು ಅರಿಶಿನಕುಂಟೆಯಿಂದ, ನಿಮಗೂ ಕೂಡ ಗುಡ್ ನೈಟ್ ಅಂತ ಹೇಳ್ತಾ ಇದ್ದೀನಿ. ಮೇಡಮ್ ಧನ್ಯವಾದಗಳು, ಸೂಪರ್ ಹಾಡುಗಳು. ಮಣಿಕಂಠ ಅವರು ದಾವಣಗೆರೆಯಿಂದ, ಸುಬ್ರಹ್ಮಣ್ಯ ಅವರು ಸಂದೇಶವನ್ನು ಕಳಿಸಿ ಸೂಪರ್ ಡೂಪರ್ ಹಾಡುಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಎಲ್ಲರೂ ಕೂಡ ಹಾಡುಗಳನ್ನು ತುಂಬ ಎಂಜಾಯ್ ಮಾಡಿದ್ದೀರಿ ಅಂತ ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮಗೋಸ್ಕರನೇ ಕನ್ನಡ ಕಾಮನಬಿಲ್ಲು ಯಾವಾಗಲೂ ರೆಡಿಯಾಗಿ ಹಾಡುಗಳನ್ನು ತಯಾರಿ ಮಾಡಿಕೊಂಡು, ಲಿಸ್ಟನ್ನು ತಯಾರಿ ಮಾಡಿಕೊಂಡು ರೆಡಿಯಾಗಿ ಕಾಯ್ತಾ ಇರ್ತಾರೆ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಹೊತ್ತಿನ ಕನಸಿನ ಲೋಕವನ್ನು ಮುಗಿಸುವಂತಹ ಸಮಯ. ಕನಸಿನ ಲೋಕದಲ್ಲಿ ಪ್ರಸಾರ ಮಾಡಿದಂತಹ ಗೀತೆಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಡನ್ನು ಕೇಳ್ತಾ ಕೇಳ್ತಾ ಮನಸ್ಸಿಗೆ ಖುಷಿಯನ್ನು ನೀಡೋ ಪ್ರಯತ್ನ ಮಾಡಿದ್ದೀವಿ. ಇನ್ನು ನಿದ್ದೆ ಮಾಡಿ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಸಮೀಪಿಸ್ತಾ ಇದೆ. ನಾನು ಯಾವಾಗಲೂ ಹೇಳೋ ಥರ ನಗ್ನಗ್ತಾ ಇರಿ, ನಗುವನ್ನು ಹಂಚಿ, ಸಾಧ್ಯವಾದಷ್ಟು ಖುಷಿಯಾಗಿರಿ, ನಗುವನ್ನು ಹಂಚಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಆಲ್ ಆಫ್ ಯು.

ಸ್ನೇಹಿತರೆ, ಸಮಯ ಸರಿಯಾಗಿ 11:05 ಸಾಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ವಾರ್ತಾ ಪ್ರಸಾರದ ನಂತರ 11:10 ನಮ್ಮ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಎಫ್ಎಂ ಗೋಲ್ಡ್ ಸಹಪ್ರಸಾರದಲ್ಲಿ ನಾಳೆ 5:03 ವರೆಗೆ ಮುಂದುವರಿಯಲಿದೆ. ಶುಭರಾತ್ರಿ.